ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಶ್ರಾವಣ ಮಾಸದ 20ನೇ ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 11ನೇ ತಾರೀಕು ಮಂಗಳವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭೋದಯ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:57:10. ಶುಭ ನುಡಿ ಮಾತು ಸಂಬಂಧವನ್ನು ಬೆಸೆಯುತ್ತದೆ, ಹಾಗೆಯೇ

ಹಾಳು ಮಾಡುವ ಶಕ್ತಿಯನ್ನೂ ಹೊಂದಿರುತ್ತದೆ. ಹಿತವಾದ ಮಾತು ಮಿತವಾಗಿದ್ದರೆ ಸುಖ ಸಂತೋಷವಿರುತ್ತದೆ, ಅತಿ ಮಾತು ವಿರಸಕ್ಕೆ ನಾಂದಿಯಾಗುತ್ತದೆ. ಹೀಗೆಂದವರು ಎ ಆರ್ ಕೃಷ್ಣಶಾಸ್ತ್ರಿ.

ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯ ರಾಗ. 6:30 ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:35 ರೈತರಿಗೆ ಸಲಹೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಭಾವಗೀತೆಗಳು. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಸ್ವರ ವಾದನ ಎನ್ ನಾಗರಾಜು ಅವರಿಂದ. 10:30 ಗಾನ ಭಜಾನ, ಹಿಂದಿ ಚಿತ್ರಗೀತೆಗಳು. 11:00 ಗಾನ ಡಂಗುರ, ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರದಲ್ಲಿ ಕೆಲಸ

0: ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣೆ ಕಾಯ್ದೆ 2013 ಈ ವಿಷಯವಾಗಿ ಮಾತನಾಡುತ್ತಾರೆ ವಕೀಲರಾದ ಸಿರಿವಾನಳ್ಳಿ ಮೈಸೂರು ವಿಶ್ವವಿದ್ಯಾಲಯ. ಹಾಗೆ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಸ್ಟ್ರೋ ಆರ್ಥರೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ ಈ ವಿಷಯ ಕುರಿತು ಡಾ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು ಡಾ ಸಹನಾ ನಾಯಕ ಅವರಿಂದ ಮಾಹಿತಿ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ. 1:30 ಪ್ರಚಲಿತ. 2:40 ಹಿಂದಿ ಕಲಿಕಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು. 4:30 ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು. 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕ್ಯಾಚ್ ದ ರೈನ್ ಮಳೆ ನೀರು ಸಂರಕ್ಷಣೆ ಕುರಿತು ಕಾರ್ಯಕ್ರಮ. ಪ್ರಸ್ತುತಿ ಶ್ರುತಿ ಸಂಜೀವ್ ಹಾಗೂ ವಿನೋದ್ ಮೂಡಗದ್ದೆ. ನಿರ್ವಹಣೆ ಜಗದೀಶ್ ಪಿಎಂ. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗರ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಆಟಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30 ಮನಿ ಟಾಕ್ ಹಾಗೂ ಮಂಥನ್. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashwani. The news read by Renu Kataria.
2: Parliament has passed the Taxation and Other Laws Amendment Bill 2026 after Rajya Sabha returned the money bill to Lok Sabha following discussion. The Lok Sabha had earlier passed the bill, which was then sent to Rajya Sabha for discussion. Since it is a money bill, Rajya Sabha can only make recommendations on its provisions and return it to the Lok Sabha, which may accept or reject those recommendations. Replying to the discussion on the bill in the Rajya Sabha, Finance Minister Nirmala Sitharaman made it clear that the legislation does not impose any tax on UPI and the digital payment system will remain free for consumers. The Finance Minister stated that the UPI-related amendment is only an enabling provision and does not itself impose any tax or transaction charge on users. Ms. Sitharaman also said that the government doesn't intend to impose any MDR charges on small merchants as they remain central to UPI's inclusive growth.
3: It does not impose any tax or transaction charge on UPI users. It enables the government to specify through notification the electronic payment modes that will continue to receive statutory protection against charges. The UPI and Services Steering Committee, headed by the National Payments Corporation of India, will consider and decide whether any MDR should be introduced and if so, its scope and structure. Therefore, no MDR framework has yet been finalized.
2: The government has notified 11 more international ports enabling e-visa holder foreigners to enter India. The Home Ministry said that it includes 9 land ports and 2 airports. This includes airports at Bhopal and Tirupati and land ports at Atari and Agartala. The ministry said that the addition of ports further

ಶೂರ ಬ್ರಹ್ಮಂಡ ರಾಣಿ ವಾಣಿ ಹರದಾಸ ಅಪ್ಪನೇರಗೊಂಡ ಅಪ್ಪಚ್ಚ ಕವೀರ ಅವರ ರಚನೆ. ಹಾಡಿದ್ದಾರೆ ಕಳ್ಳೆಂಗಡ ಸುಧಾ ಪ್ರಸಾದ್.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಚಿಂತನ ಗೀತಾ ಶ್ರೀನಿವಾಸ ಅವರಿಂದ.
1: ಆಗಸ್ಟ್ ತಿಂಗಳು ಬಂದರೆ ಎಲ್ಲರೂ ಭಾಷಣ ಬಿಗಿದು ಬಾವುಟವನ್ನು ಹಾರಿಸಿ ಸಿಹಿ ತಿಂದು ಮನೆಗೆ ಬಂದರೆ ಇದು ಖಂಡಿತ ದೇಶಭಕ್ತಿ ಎನಿಸುವುದಿಲ್ಲ. ನಾನು ಹುಟ್ಟಿ ಬೆಳೆದು ಸುಖವಾಗಿ ವಾಸವಾಗಿರಲು ಅವಕಾಶ ಮಾಡಿಕೊಟ್ಟ ಈ ನಮ್ಮ ಭಾರತಾಂಬೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಏನು ಕೊಡುಗೆ ಕೊಡುತ್ತಿದ್ದೇನೆ ಅಥವಾ ನೀಡಬಹುದು ಎಂದು ಪ್ರಶ್ನಿಸಿಕೊಂಡರೆ ದೇಶದಿಂದ ನಾನು ಪಡೆದದ್ದೇ ಹೆಚ್ಚು ಎಂಬುದು ತಿಳಿಯುತ್ತದೆ. ಭೂಮಿ, ನೀರು, ಗಾಳಿ, ಆಹಾರಗಳನ್ನು ಕೊಟ್ಟು ನಮಗೆ ಭದ್ರತೆ, ರಕ್ಷಣೆಯನ್ನು ನೀಡಿ ಸಾಮಾಜಿಕವಾಗಿ, ಬೌದ್ಧಿಕವಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟಿದೆ. ವಾಕ್ ಸ್ವಾತಂತ್ರ್ಯ, ಕೆಲಸ ಮಾಡುವ ಸ್ವಾತಂತ್ರ್ಯ, ಹಣ ಗಳಿಸಿ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಳ್ಳುವ ಸ್ವಾತಂತ್ರ್ಯ, ವಿದ್ಯೆಯನ್ನು ಕಲಿಯುವ ಸ್ವಾತಂತ್ರ್ಯ ಇತ್ಯಾದಿಗಳನ್ನು ನೀಡಿದ ಈ ದೇಶಕ್ಕಾಗಿ ಏನು ಮಾಡಬಹುದು ಎಂದು ನೋಡೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡುವುದಕ್ಕಾಗಿ ಸಾಕಷ್ಟು ಜನರು ಪ್ರಾಣದ ಹಂಗನ್ನೂ ತೊರೆದು ಹೋರಾಡಿದ್ದಾರೆ. ಈಗಲೂ ಭಾರತದ ಗಡಿಗಳಲ್ಲಿ ನಮ್ಮ ವೀರ ಯೋಧರು ತಮ್ಮ ಕುಟುಂಬದ ಜೊತೆ ಹಾಯಾಗಿರದೆ ವಿಪರೀತವಾದ ವಾತಾವರಣದಲ್ಲಿ ಇದ್ದು ದೇಶದ ರಕ್ಷಣೆ ಮಾಡುತ್ತಿದ್ದಾರೆ. ಎಲ್ಲರೂ ಸೈನ್ಯ ಸೇರಲಾಗುವುದಿಲ್ಲ. ಆದ್ದರಿಂದ ನಾವು ಹೇಗೆ ದೇಶಭಕ್ತಿಯನ್ನು ಮೆರೆಯಬಹುದು ಎಂದರೆ ನಮ್ಮ ಪರಿಸರವನ್ನು ರಕ್ಷಿಸುವುದು, ನೈಸರ್ಗಿಕ ಸಂಪತ್ತನ್ನು, ಪ್ರಕೃತಿಯನ್ನು ರಕ್ಷಿಸುವುದು, ಅಲ್ಲದೆ ನಾವು ಪರಸ್ಪರ ಹೇಗೆ ನಡೆದುಕೊಳ್ಳುತ್ತೇವೆ ಮತ್ತು ಸಮಾಜವನ್ನು ಹೇಗೆ ಕಟ್ಟುತ್ತೇವೆ ಎಂಬುದರ ಮೇಲೆ ನಮ್ಮ ದೇಶಭಕ್ತಿ ಅಡಗಿದೆ. ಮುಂದಿನ ಪೀಳಿಗೆಗೆ ಸುಭದ್ರವಾದ ಸುಂದರ ದೇಶವನ್ನು ಉಳಿಸಬೇಕಿದೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು. ಇನ್ನು ನಮ್ಮ ಜ್ಞಾನ ಕೌಶಲ್ಯಗಳನ್ನು ಕೇವಲ ವಿದೇಶಗಳಲ್ಲಿ ಹಣ ಗಳಿಸಲು ಬಳಸದೆ ನಮ್ಮ ದೇಶದ ಪ್ರಗತಿಗಾಗಿ ಬಳಸಬೇಕಿದೆ. ಇಲ್ಲಿಯೇ ಹೊಸ ಆವಿಷ್ಕಾರಗಳನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿಸಿ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದು ಒಂದು ವಿಧದ ದೇಶಭಕ್ತಿಯೇ. ಒಮ್ಮೆ ಲಕ್ಷ್ಮಣನು ನಾವು ಲಂಕೆಯಲ್ಲಿಯೇ ಇದ್ದು ಬಿಡೋಣ ಎಂದು ತನ್ನ ಅಣ್ಣ ರಾಮನಿಗೆ ಹೇಳಿದಾಗ ರಾಮನು ಹೇಳುತ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ

ನಮೇ ಲಕ್ಷ್ಮಣ ರೋಚತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು. ಚಿನ್ನದಿಂದ ಮಾಡಲ್ಪಟ್ಟ ಲಂಕೆಯು ನನ್ನನ್ನು ಆಕರ್ಷಿಸಲಾರದು, ಏಕೆಂದರೆ ಹೆತ್ತ ತಾಯಿ ಮತ್ತು ಜನ್ಮಭೂಮಿಯು ಸ್ವರ್ಗಕ್ಕಿಂತಲೂ ಹೆಚ್ಚಿನದು ಎಂದು ಉತ್ತರಿಸಿ ತನ್ನ ಮಾತೃಭೂಮಿಯ ಬಗೆಗೆ ತನಗಿರುವ ಗೌರವವನ್ನು ವ್ಯಕ್ತಪಡಿಸಿದ ಅಂತಹ ರಾಮನ ದೇಶದ ನಿವಾಸಿಗಳು ನಾವು. ನಮ್ಮ ಶಕ್ತಿಯನ್ನು, ಬುದ್ಧಿಯನ್ನು, ಜ್ಞಾನವನ್ನು ಈ ನಮ್ಮ ದೇಶದ ಏಳಿಗೆಗಾಗಿ ಬಳಸೋಣ. ಇದು ಬೌದ್ಧಿಕ ದೇಶಭಕ್ತಿ ಎನಿಸುತ್ತದೆ. ನಮ್ಮ ದೇಶದ ಕಟ್ಟ ಕಡೆಯ ಪ್ರಜೆಯೂ ಕೂಡ ಸುಖವಾಗಿ ನೆಮ್ಮದಿಯಿಂದ ಜೀವನ ನಡೆಸುವಂತಾಗಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಮತ್ತು

0: ಬೇಕು. ಅನ್ಯಾಯ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಬೇಕು. ಜಾತಿ ಧರ್ಮ ಲಿಂಗಗಳ ಆಧಾರದ ಮೇಲಿನ ಪೂರ್ವಾಗ್ರಹಗಳನ್ನು ಬಿಟ್ಟು ನಾವೆಲ್ಲ ಭಾರತೀಯರು ಒಂದೇ ಎಂಬ ವಾತಾವರಣ ನಿರ್ಮಿಸುವುದು ಕೂಡ ಸಾಮಾಜಿಕ ದೇಶಭಕ್ತಿ ಎನಿಸುತ್ತದೆ. ನಾವು ಮಾಡುವ ಉದ್ಯೋಗ ವ್ಯಾಪಾರ ವ್ಯವಹಾರ ಯಾವುದೇ ಇರಲಿ, ನಮ್ಮ ನಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಬೇಕು. ತೆರಿಗೆಯನ್ನು ವಂಚಿಸದೆ ಲಂಚ ಕೇಳದೆ ಮೋಸ ಮಾಡದೆ ಹೋದರೆ ಇಂತಹ ಉತ್ತಮ ಕೆಲಸವೂ ಕೂಡ ದೇಶಭಕ್ತಿ ಎನಿಸುತ್ತದೆ. ಎಲ್ಲೆಂದರಲ್ಲಿ ಕಸ ಹಾಕದಿರುವುದು, ನೀರನ್ನು ಮಿತವಾಗಿ ಬಳಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಗಿಡ ನೆಡುವುದು, ಇಲ್ಲಿಯ ವ್ಯವಸ್ಥೆಯನ್ನು ಗೌರವಿಸುವುದು ನಾವು ದೇಶಕ್ಕಾಗಿ ಮಾಡುವ ಒಂದು ಅಳಿಲು ಸೇವೆ. ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವುದು ಕೂಡ ಒಂದು ದುರಭ್ಯಾಸ. ಇದನ್ನು ಬಿಟ್ಟು ಸಕಾರಾತ್ಮಕ ಚಿಂತನೆಗಳನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು, ಉತ್ತಮ ಸ್ಥಳಗಳನ್ನು ಜಗತ್ತಿಗೆ ಪರಿಚಯಿಸುವುದು ಕೂಡ ದೇಶಭಕ್ತಿಯೇ. ಹೀಗೆ ದೇಶಭಕ್ತಿ ಎನ್ನುವುದು ತೋರಿಕೆ ಮಾತ್ರವಾಗಿರದೆ ನಮ್ಮ ಪ್ರತಿಯೊಂದು ನಡವಳಿಕೆಯಲ್ಲಿಯೂ ಅದು ಪ್ರತಿಬಿಂಬಿಸುವಂತಿರಬೇಕು. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಪ್ರಬುದ್ಧ ಚಿಂತನೆ ವಿಶಾಲ ಮನೋಭಾವ ಬೆಳೆಸಿಕೊಂಡು ಕಾರ್ಯೋನ್ಮುಖನಾದರೆ ಅದೇ ನಾವು ನಮ್ಮ ದೇಶಕ್ಕೆ ಕೊಡುವ ನಿಜವಾದ ಗೌರವ. ಜೈ ಹಿಂದ್, ಜೈ ಭಾರತ ಮಾತೆ.
1: ಇದುವರೆಗೆ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳುತ್ತಿದ್ದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ಕೇಳಿ ರೈತರಿಗೆ ಸಲಹೆ.
3: ಕಾಫಿ ಬೆಳೆಗಾರರು ಆಗಸ್ಟ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈಗಾಗಲೇ ಇರುವಂಥ ತೋಟಗಳಲ್ಲಿ ಕೆಲವು ಕೆಲಸಗಳನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಅದರಲ್ಲಿ ವಿಶೇಷವಾಗಿ ಚಿಗುರು ತೆಗೆಯೋದು, ನೆತ್ತಿ ಬಿಡಿಸೋದು ಮತ್ತು ಕಂಬ ಚಿಗುರನ್ನು ತೆಗೆಯುವಂಥ ಕೆಲಸವನ್ನು ಪೂರ್ಣ ಮಾಡಬೇಕಾಗತ್ತೆ. ಡಬ್ಬೆ ಕಳೆಯ ವಿಧಾನವನ್ನು ಕಳೆ ನಿಯಂತ್ರಣಕ್ಕಾಗಿ ನಾವು ಅನುಸರಿಸಬಹುದು ಮತ್ತು ಈ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ತಾತ್ಕಾಲಿಕ ನೆರಳಿನ ಮರಗಳಾದಂಥ ಹಾಲುವಾಣ ಮರದ ರೆಂಬೆಗಳನ್ನು ಮರಕಸಿ ಮಾಡಿ ತೆಳುಗೊಳಿಸಬೇಕಾಗತ್ತೆ. ನೀರು ನಿಲ್ಲೋದು ಮತ್ತು ಅತಿಯಾದ ತೇವಾಂಶವನ್ನು ತಪ್ಪಿಸೋದಕ್ಕೆ 4 ಕಾಫಿ ಗಿಡಗಳ ನಡುವೆ ತರಗೆಲೆಯನ್ನು ರಾಶಿ ಮಾಡಬೇಕಾಗತ್ತೆ. ಕಾಫಿ ಗಿಡಗಳ ಬೇರುಗಳ ಸುತ್ತ ನೀರು ನಿಲ್ಲದನ್ನು ತಪ್ಪಿಸೋದಕ್ಕೆ ಮತ್ತು ಹೆಚ್ಚಿನ ತೇವಾಂಶವನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ತೊಟ್ಲುಗುಂಡಿ ಮತ್ತು ಬಸಿಗಾಲುವೆಗಳನ್ನು ಸ್ವಚ್ಛ ಮಾಡಬೇಕು ಮತ್ತು ಅವುಗಳನ್ನು ನವೀಕರಿಸಬೇಕಾಗತ್ತೆ. ಮಳೆಗಾಲದ ಮಧ್ಯದಲ್ಲಿ ಕೊಡುವಂಥ ಗೊಬ್ಬರವನ್ನು ಮಳೆ ನಿಂತ ಸಮಯದಲ್ಲಿ ಕೊಡೋದು ಬಹಳ ಒಳ್ಳೆಯದು. ಅನುತ್ಪಾದಕ ರೋಬಸ್ಟ ತಾಕುಗಳಲ್ಲಿ ಕಸಿ ಕಟ್ಟುವಂಥ ವಿಧಾನದಿಂದ ಅನುತ್ಪಾದಕ ರೋಬಸ್ಟ ಗಿಡಗಳನ್ನು ನಾವು ಪುನಃ ಉತ್ಪಾದಕ ಗಿಡಗಳನ್ನಾಗಿ ಪರಿವರ್ತಿಸಬಹುದು. ಕಾಫಿ ಬೆರ್ರಿ ಬೋರರ್ ಅಥವಾ ಕಾಫಿ ಕಾಯಿಕೊರಕ, ಈ ಕಾಫಿ ಬೇಳೆ ಬಲಿಯುವಂಥ ಸಂದರ್ಭದಲ್ಲೇ ಇದರ ಹಾವಳಿ ಪ್ರಾರಂಭವಾಗುತ್ತೆ. ಅದಕ್ಕೋಸ್ಕರ ನಾವು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ವಿಶೇಷವಾಗಿ ಜೈವಿಕ ಕ್ರಮವನ್ನು ಮಳೆಗಾಲದ ಸಂದರ್ಭದಲ್ಲಿ ನಾವು ಕೈಗೊಳ್ಳಬಹುದು. ಇದಕ್ಕಾಗಿ ನಾವು ಪ್ರತಿ 200 ಲೀಟರ್ ನೀರಿಗೆ 40 ಗ್ರಾಂನಷ್ಟು ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರವನ್ನು ಯಾವುದೇ 200 ಮಿಲಿಲೀಟರ್ನಷ್ಟು ಅಂಟಿನೊಂದಿಗೆ ಬೆರೆಸಿಕೊಂಡು ನಾವು ಕಾಯಿಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಇನ್ನು ಮಾನ್ಸೂನ್ ಕೊಳೆ ರೋಗ, ಅಂದರೆ ಈ ಕಾಫಿ ಕೊಳೆ ರೋಗ ಮತ್ತು ಕಾಯಿ ತೊಟ್ಟು ಕೊಳೆಯುವಂಥ ರೋಗಗಳ ವಿರುದ್ಧ ನಾವು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಕಾಫಿ ಎಲೆಗಳ ಮೇಲೆ ಮತ್ತು ರೆಕ್ಕೆಗಳ ಮೇಲೆ ನಾವು ಶಿಲೀಂಧ್ರದ ಬೆಳವಣಿಗೆಯನ್ನು ಗಮನಿಸಬಹುದು. ಈ ರೋಗದ ತೊಂದರೆಗೆ ಒಳಗಾದಂಥ ಎಲೆಗಳು ಕಾಂಡದಿಂದ ಬೇರ್ಪಟ್ಟು ಶಿಲೀಂಧ್ರದ ಎಳೆಯಿಂದ ನೇತಾಡ್ತಾ ಇರ್ತವೆ. ಇದಕ್ಕೋಸ್ಕರ ನಾವು ಶಿಲೀಂಧ್ರನಾಶಕದ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಅದರಲ್ಲಿ ಟೆಬಿಕೊನೋಸೋಲ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ. ಇದು 38.39% SC ಸಾಂದ್ರತೆಯಲ್ಲಿ ಸಿಗುತ್ತೆ. ಈ ಟೆಬಿಕೊನೋಸೋಲ್ ಶಿಲೀಂಧ್ರನಾಶಕವನ್ನು 1 ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟರ್ ನೀರಿಗೆ 200 ಮಿಲಿಲೀಟರ್ ಪ್ರಮಾಣದಲ್ಲಿ ನಾವು ಬೆರೆಸಿಕೊಂಡು ಅದಕ್ಕೆ 50 ಮಿಲಿಲೀಟರ್ನಷ್ಟು ಪ್ಲಾನೋಫಿಕ್ಸ್ ಸಸ್ಯ ಪ್ರಚೋದಕವನ್ನು ಹಾಕ್ಕೊಂಡು ಹಾಗೆಯೇ 100 ಮಿಲಿಲೀಟರ್ನಷ್ಟು ಯಾವುದೇ ಒಂದು ಅಂಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ದ್ರವಣ ಮಾಡಿಕೊಂಡು ಆ ಕಾಫಿ ಗಿಡದ ಎಲೆಗಳಿಗೆ, ಎಳೆ ಕಾಂಡಗಳಿಗೆ ಮತ್ತು ಕಾಯಿಗಳಿಗೆ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಸಸ್ಯದ ಎಲ್ಲ ಭಾಗಗಳಿಗೆ ತಲುಪೋ ರೀತಿಯಲ್ಲಿ ಸಿಂಪರಣೆ ಮಾಡೋದು ಅಷ್ಟೇ ಮುಖ್ಯ. ಮೈರೋಥೀಷಿಯಂ ಶಿಲೀಂಧ್ರ ರೋಗ ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮೈರೋಥೀಷಿಯಂ ಶಿಲೀಂಧ್ರದಿಂದ ಉಂಟಾಗುವಂತಹ ಎಲೆ ಚುಕ್ಕೆಯ ರೋಗ ಮತ್ತು ಕಾಯಿ ಕೊಳೆಯುವಂಥ ರೋಗ ಸಾಮಾನ್ಯವಾಗಿ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ರೋಗ ಪೀಡಿತ ಕಾಫಿ ಗಿಡದ ಎಲೆಗಳು ಕಂದು ಅಥವಾ ಕಪ್ಪು ಬಣ್ಣದ ವೃತ್ತಾಕಾರದ ಚುಕ್ಕೆಗಳನ್ನು ಪ್ರದರ್ಶಿಸುತ್ತವೆ. ಮುಖ್ಯವಾಗಿ ನಾವು ಕೇಂದ್ರೀಕೃತ ಉಂಗುರಗಳಲ್ಲಿ ಈ ವೃತ್ತಾಕಾರದ ಚುಕ್ಕೆಗಳನ್ನು ನಾವು ಕಾಣಬಹುದು. ಹಾಗೆಯೇ ಹಣ್ಣುಗಳ

0: ಕೂಡ ವೃತ್ತಾಕಾರದ ಸ್ವಲ್ಪ ಗುಳಿಬಿದ್ದ ಕಪ್ಪು ಬಣ್ಣದ ಮಚ್ಚೆಗಳು ಕಾಣಿಸಿಕೊಳ್ತವೆ. ಸೋಂಕು ಜಾಸ್ತಿಯಾದಂತೆ ಹಣ್ಣುಗಳ ಮೇಲೆ ಇರುವಂಥ ಮಚ್ಚೆಗಳು ತುದಿಗೆ ಹರಡ್ತವೆ. ಅಂತಿಮವಾಗಿ ಇಡೀ ಹಣ್ಣುಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ನೆಲಕ್ಕೆ ಹತ್ತಿರವಾಗಿರುವಂಥ ಎಲೆಗಳಲ್ಲಿ ರೋಗದ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತವೆ ಮತ್ತು ಸೋಂಕಿತ ಎಲೆಗಳು ಮತ್ತು ಹಣ್ಣುಗಳು ಉದುರು ಹೋಗ್ತವೆ. ಮಳೆಗಾಲದಲ್ಲಿ ಈ ಮೈರೋಥಿಯೇಷಿಯಂ ಶಿಲೀಂಧ್ರದ ಬಾಧೆ ಕಳೆಗಳಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಕಾಫಿ ತೋಟಗಳಲ್ಲಿ ಯಾವುದೇ ತರಹದ ಕಳೆಗಳು ಇರದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯ. ಹಾಗೆಯೇ ಕಳೆ ನಿಯಂತ್ರಣಕ್ಕೆ ಮಳೆಗಾಲದಲ್ಲಿ ಬ್ರಷ್ ಕಟರನ್ನು ಉಪಯೋಗಿಸಬಾರದು. ಮಳೆಗಾಲದಲ್ಲಿ ಬ್ರಷ್ ಕಟರನ್ನು ಕಳೆ ನಿಯಂತ್ರಣಕ್ಕೆ ಉಪಯೋಗಿಸಿದಾಗ ಈ ಕಳೆಗಳಲ್ಲಿ ಇರುವಂಥ ರೋಗಾಣುಗಳು ಈ ಕಾಫಿ ಗಿಡಕ್ಕೆ ಹರಡ್ತವೆ. ಮೈರೋಥಿಯೇಷಿಯಂ ಶಿಲೀಂಧ್ರ ಪೀಡಿತ ಕಾಫಿ ಗಿಡಗಳಿಗೆ ನಾವು ಶಿಲೀಂಧ್ರನಾಶಕದ ಸಿಂಪರಣೆ ಮಾಡಬೇಕು. ಇದಕ್ಕೋಸ್ಕರ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಪ್ರೊಪಿಕೋನಸೋಲ್ ಶೇಕಡ 25% ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಹಾಗೆಯೇ 2 ಗ್ರಾಂನಷ್ಟು ಮ್ಯಾಂಕೋಜಬ್ ಶೇಕಡ 75% ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಈ ಪ್ರೊಪಿಕೋನಸೋಲ್ ಸಿಂಪರಣೆ ಮಾಡಿದ 25-30 ದಿನಗಳ ನಂತರ ಈ ಮ್ಯಾಂಕೋಜಬ್ ಶಿಲೀಂಧ್ರನಾಶಕವನ್ನು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಈ ಶಿಲೀಂಧ್ರನಾಶಕದ ಸಿಂಪರಣೆಯನ್ನು ನಾವು ಎಲೆಗಳ ಮೇಲ್ಭಾಗ ಕೆಳಭಾಗ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಹಾಗೆಯೇ ಕಾಯಿಗಳ ಮೇಲೂ ಕೂಡ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಸಸಿಮಡಿನಲ್ಲಿ ಅತಿ ಹೆಚ್ಚು ಮಳೆಯ ಸಂದರ್ಭದಲ್ಲಿ ನಾವು ನೆರಳು ಬಲೆ ಅಂದರೆ ಶೇಡ್ ನೆಟ್ಟನ್ನು ತೆಗೆದುಹಾಕಬೇಕಾಗತ್ತೆ. ಹಾಗೆಯೇ ಸರಿಯಾದಂಥ ಒಳಚರಂಡಿ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಹೊಸ ತೋಟಗಳಲ್ಲಿ ಮುಖ್ಯ ತಾಕ್ಗಳಲ್ಲಿ ಕಾಫಿ ಸಸಿಗಳನ್ನು ನಾವು ನೆಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
3: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
3: ಡಿಸ್ಕವರ್ ಎಲ್ಲರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
1: ಈಗ ಸ್ವರಮಾಧುರ್ಯ. ಇಂದು ಡಾಕ್ಟರ್ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿ ದಂಡಮುಪಿಟ್ಟೇನುರ ಕೋದಂಡಪಾಣಿ ಚೂಡರ, ರಾಗ ಬಾಲಹಂಸ ಆದಿತ.

0: ಇದುವರೆಗೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಯನ್ನ ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ ಆಕಾಶವಾಣಿ ಮಡಿಕೇರಿ. ಸಮಯ 6:45. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಕಾನೂನುಬದ್ಧವಾಗಿ ವಾಹನ ಚಲಾವಣೆ ಮಾಡಬೇಕು ಅಂತಂದ್ರೆ ನಮಗೆ ಒಂದು ಅಬ್ಬಾಬ ಅಂದ್ರೆ ಲೈಸೆನ್ಸ್ ಇರಬೇಕು ಅಂತ ಅಷ್ಟು ಮಾತಾಡ್ತೀವಿ, ಮತ್ತೆ ಇನ್ನೇನೇನೋ ಇರ್ತದೆ. ಏನೇನು ಬೇಕು ಅಂತ ಅನ್ನೋದನ್ನ ಹೇಳಿ ಸರ್. ಮೊದಲಿಗೆ ಈ ಡ್ರೈವಿಂಗ್ ಲೈಸೆನ್ಸಿನ ಮಹತ್ವದ ಅಲ್ಲಿಂದ ಶುರು ಮಾಡಿ ಸರ್.
3: ಡ್ರೈವಿಂಗ್ ಲೈಸೆನ್ಸ್ ಅನ್ನುವಂಥದ್ದು ಕಡ್ಡಾಯ ಪ್ರಮಾಣ ಪತ್ರ. ಅದರಲ್ಲಿ ಒಂದು, ಕಲಿಯುವ ಹಂತದಲ್ಲಿ ಮೊದಲು ಕಲಿಕಾ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ನೀವು ಹತ್ತಿರದ RTO ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸಬಹುದು, ಅಥವಾ ಸಾರಥಿ ಪರಿವಾಹನ್ ಪೋರ್ಟಲ್ನಲ್ಲಿ ಕೂಡ ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು. ಲರ್ನರ್ಸ್ ಲೈಸೆನ್ಸ್ ಇರುವಾಗ ವಾಹನದ ಮುಂದೆ ಮತ್ತೆ ಹಿಂದೆ ಎಲ್ ಫಲಕವನ್ನು ಪ್ರದರ್ಶಿಸುವುದು ಕಡ್ಡಾಯ ಆಗಿರುವಂಥದ್ದು. ಅನುಭವಿ ಚಾಲಕರ ಜೊತೆ ಮಾತ್ರ ನೀವು ಚಾಲನೆಯನ್ನು ಮಾಡಬಹುದು. ಇನ್ನು 30 ದಿವಸದ ನಂತರ ಸರಿಯಾದ ತರಬೇತಿಯನ್ನು ಪಡೆದುಕೊಂಡು ಡ್ರೈವಿಂಗ್ ಟೆಸ್ಟ್ ಬರೆದು ಪಾಸ್ ಆದರೆ ನಿಮಗೆ ಶಾಶ್ವತವಾದ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡ್ಕೊಳ್ಬಹುದು.
2: ಅಂದ್ರೆ ಒಟ್ಟ ಲೈಸೆನ್ಸ್ ಅನ್ನು ಪಡ್ಕೊಂಡ್ರೆ ಗಾಡಿ ಚಲಾವಣೆಗೆ ಒಂದು ಅರ್ಹತೆ ಸಿಕ್ಕಂಗಾಯ್ತು.
3: ಒಂದು ಅರ್ಹತೆ ಸಿಗ್ತದೆ. ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ವಾಹನವನ್ನ ದಾಖಲಾತಿ ನೋಂದಣಿ ಸರ್ಕಾರದಲ್ಲಿ ಆಗಿದೆ ಅನ್ನೋದ್ರ ದಾಖಲೆ ಕೂಡ ಕಡ್ಡಾಯ. ಇದು ವಾಹನದ ಮಾಲೀಕರ ಹೆಸರಿನಲ್ಲಿ ಇರುವಂತದ್ದು. ವಾಹನ ಚಲಾಯಿಸುವಾಗ ಯಾವಾಗಲೂ ಅದನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕು. ಮೂರನೇದಾಗಿ ವಿಮೆ ಅಥವಾ ವಾಹನದ ಇನ್ಶೂರೆನ್ಸ್, ಅದರಲ್ಲಿ ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಇದು ಕಡ್ಡಾಯವಾಗಿರುವಂತದ್ದು. ಇದಿಲ್ಲದೆ ವಾಹನ ಚಲಾಯಿಸಿದರೆ ಸುಮಾರು 2,000 ರೂಪಾಯಿ ದಂಡ ಅಥವಾ 3 ತಿಂಗಳು ಜೈಲು ಶಿಕ್ಷೆ ಕೂಡ ಆಗಬಹುದು. ಇನ್ನೊಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇದೆ. ಈ ಫಸ್ಟ್ ಪಾರ್ಟಿ ಅಂದ್ರೆ ವಾಹನಕ್ಕೆ ಏನಾದರೂ ಅಪಘಾತ ಆದಾಗ ವಾಹನಕ್ಕೆ ಡ್ಯಾಮೇಜ್ಗಳಾದ್ರೆ ಅದನ್ನು ಇನ್ಶೂರೆನ್ಸ್ ಕಂಪನಿ ಭರಿಸುವ ಹಾಗೆ ಅದನ್ನು ಪ್ರತಿ ವರ್ಷ ನವೀಕರಿಸಬೇಕು. ಕೊನೆಯದಾಗಿ ವಾಯು ಮಾಲಿನ್ಯ ನಿಯಂತ್ರಣ ಸರ್ಟಿಫಿಕೇಟ್ ಅಥವಾ PUC ಅಂತ ಹೇಳ್ತೇವೆ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್. ಇದನ್ನು ಕೂಡ ಹೊಗೆ ನಿಯಂತ್ರಣ ಮಿತಿಯಲ್ಲಿದೆ ಎನ್ನುವಂತಹ ಪ್ರಮಾಣ ಪತ್ರ. ಇದನ್ನು ಹತ್ತಿರದ ಪೆಟ್ರೋಲ್ ಬಂಕ್ ಅಥವಾ PUC ಸೆಂಟರ್ನಲ್ಲಿ ತೆಗೆದುಕೊಳ್ಳಬಹುದು. ಈ 4 ದಾಖಲೆಗಳು ಕಡ್ಡಾಯವಾಗಿ ನಮ್ಮ ವಾಹನ ಚಲಾಯಿಸುವಾಗ ಒಟ್ಟಿಗೆ ಇಟ್ಟುಕೊಳ್ಬೇಕಾಗ್ತದೆ.
2: ಈಗ ಈ ಪೊಲ್ಯೂಷನ್ ಅದು ಏನು ಹೊಗೆ ಹೊರಸೂಸುವಂತದ್ದನ್ನ ಅದನ್ನ ನಿಯಂತ್ರಣದಲ್ಲಿ ಇರಬೇಕು ಅಂತ ಏನು ಸರ್ಟಿಫಿಕೇಟ್ ಅಂದ್ರಲ್ಲ, ಪೊಲ್ಯೂಷನ್ ಸರ್ಟಿಫಿಕೇಟ್, ಅದು ಅಕಸ್ಮಾತ್ ಇಲ್ಲ ಅಂದ್ರೆ ಅದಕ್ಕೆ ದಂಡ ಇದೆಯಾ?
3: ಪ್ರಸ್ತುತ ಅದು ಬಹಳ ಅಗತ್ಯ ಕೂಡ. ಅದು ಇಲ್ಲದಿದ್ರೆ ಸುಮಾರು 10,000 ರೂಪಾಯಿವರೆಗಿನ ದಂಡವನ್ನು ವಿಧಿಸುವ ಅವಕಾಶಗಳು ಇರ್ತವೆ.
2: ಇದೇನ್ ಬಿಡು ಇದ್ರೆ ಅಷ್ಟೇ ಬಿಟ್ಟರೆ ಅನ್ನೋಂಗಿಲ್ಲ.
3: ಇಲ್ಲ, ಹಾಗೆ ಹೇಳುವ ಹಾಗಿಲ್ಲ.
2: ಮತ್ತೆ ಈಗ ಈ ಲೈಸೆನ್ಸ್ ತಗೋಬೇಕಂತಂದ್ರೆ ಏನೇನೋ ಕೆಲವು ದಾಖಲೆಗಳು ಬೇಕಾಗ್ತದೆ ಅಂತ ಹೇಳ್ತಾರಲ್ಲ, ಅದು ಹೆಂಗೆ?
3: ಹೌದು, ಒಂದು ಯಾವ್ದಾದ್ರು ವಯಸ್ಸಿನ ಪುರಾವೆ ಅಥವಾ ಆಧಾರ್ ಕಾರ್ಡ್, SSLC ಸರ್ಟಿಫಿಕೇಟ್ ಇಂತವು. ವಿಳಾಸದ ಪುರಾವೆ, ಆಧಾರ್ ಕಾರ್ಡ್ ಕೊಟ್ರೆ ವಯಸ್ಸು ಮತ್ತೆ ವಿಳಾಸ ಎರಡು ಅದರಲ್ಲಿ ಸಿಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ 2. ಗೇರ್ ವಾಹನ

0: ವಾಹನಕ್ಕೆ ಆದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು, ಗೇರ್ ಇಲ್ಲದ ವಾಹನಗಳಾದ್ರೆ 16 ವರ್ಷ ಆದ್ರೆ ಸಾಕು, ಮತ್ತು ಪೋಷಕರ ಅನುಮತಿ ಬೇಕಾಗ್ತದೆ.
1: ಅಂದ್ರೆ ಈಗ ಗೇರ್ ಲೆಸ್ ಅಂತಂದ್ರೆ 16 ವರ್ಷದ
0: ಸಿಗುತ್ತೆ.
1: ಸಾಮಾನ್ಯ ನಾವ್ ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ 18 ವರ್ಷದ ಸಿಗುತ್ತೆ,
0: ಆದ್ರೆ ಅಲ್ಲಿ 16 ವರ್ಷ ಮತ್ತೆ ಆ 2 ವರ್ಷಕ್ಕೆ ಪೋಷಕರ ಅನುಮತಿ ಕೂಡ ಕಡ್ಡಾಯ ಆಗಿರೋದು.
1: ಈ ಎಲ್ಲಾ ದಾಖಲೆಗಳನ್ನ ವಾಹನ ಚಲಾವಣೆ ಮಾಡುವಾಗ ನಮ್ಮ ವಾಹನದ ಜೊತೆಗೆ ಇರಬೇಕು.
0: ಒಂದು ಇದರಲ್ಲಿ ಈಗ ವಾಹನ ಚಲಾಯಿಸುವಾಗ ಇವು ಜೊತೆಗೆ ಇಲ್ಲದಿದ್ರು ಡಿಜಿ ಲಾಕರ್ ಆಪ್ ಅಥವಾ ಡಿಜಿಟಲ್ ಆಗಿ ಕೂಡ ಈಗ ಇಟ್ಟುಕೊಂಡಿರುವಂತದ್ದು, ಇದು ಕೂಡ ಕಾನೂನಿನಲ್ಲಿ ಮಾನ್ಯ.
1: ಹೌದಲ್ಲ,
0: ಹೌದು.
1: ಡಿಜಿ ಲಾಕರ್ ನಲ್ಲಿ ಕೂಡ
0: ಡಿಜಿ ಲಾಕರ್ ನಲ್ಲಿ ತೋರಿಸಿಕೊಂಡು ಪೊಲೀಸರದನ್ನು
1: ಕೇಳಿದ್ರೆ ನಾವು ಕೊಡಬೇಕು,
0: ತೋರಿಸಬಹುದು. ಅದು
1: ಅವರು ಕೂಡ ಡಿಜಿ ಲಾಕರ್ ನಲ್ಲಿ ಇರೋ ದಾಖಲೆಗಳನ್ನ ಒಪ್ಪಬೇಕು,
0: ಒಪ್ತಾರೆ.
1: ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರಿಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
4: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
3: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
4: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
1: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
5: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಶ್ರೋತೃಗಳೇ, ಈ ಬೆಳಿಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಸ್ವರ ವಾದನ ಎನ್ ನಾಗರಾಜು ಅವರಿಂದ. 12:05 ವನಿತಾ ವಿಹಾರ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಭಾಗವಹಿಸುತ್ತಾರೆ ವಕೀಲರಾದ ಸಿರಿ ವಾನಳ್ಳಿ, ಮೈಸೂರು ವಿಶ್ವವಿದ್ಯಾಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಸ್ಟ್ರೋ ಆಥರೈಟಿಸ್ ಕಾಯಿಲೆಗಳಿಗೆ

ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ, ಈ ವಿಷಯ ಕುರಿತು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು, ಡಾಕ್ಟರ್ ಸಹನ ನಾಯಕ ಅವರಿಂದ ಮಾಹಿತಿ ಕೇಳುವಿರಿ. ಸಂಜೆ 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕ್ಯಾಚ್ ದ ರೈನ್ ಮಳೆ ನೀರು ಸಂರಕ್ಷಣೆ ಕುರಿತು ಕಾರ್ಯಕ್ರಮ, ಪ್ರಸ್ತುತಿ ಶ್ರುತಿ ಸಂಜೀವ್ ಹಾಗೂ ವಿನೋದ್ ಮುಡಗದ್ದೆ. ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. ಈ ರಾತ್ರಿ 7:45ಕ್ಕೆ ಅರೆಭಾಷೆ ಐಸಿರಿ. ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಆಟಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:54. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: आवेदनानि द्विसप्तति होरातः न्यून समये निस्तारयति। नूतन पत्तनानां समावेशेन ई वीजा धारकाणां वैदेशिक नागरिकाणां प्रवेशाय अनुमतानां अन्ताराष्ट्रिय पत्तनानां संख्या आहत्य 88 जाता। एतेषु 37 विमानपत्तनानि, 38 सामुद्रिकपत्तनानि तथा 13 भूपत्तनानि च सम्मिलितानि सन्ति। वाणिज्योद्योग मंत्री पीयूष गोयल अवदत् यत् प्रशासकीय ई मार्केट प्लेस जेम इतीदम् उच्च गुणवत्ता युक्तस्य उचित मूल्येन उचित समये उचितोत्पादस्य क्रयणं प्रतिबिम्बयति। नवदिल्ल्यां जेम इत्यस्य 10 वर्षाणां पूर्त्युत्सवस्य अवसरे मंत्री उक्तवान्। श्री गोयल स्मारितं यत् जेम इत्यस्य प्रवर्तनात् प्राक् सार्वजनिक धनस्य दुरुपयोगः भवति स्म, सुशासनस्य अभावः च आसीत्। श्री गोयल अवद यत् संचित रूपेण जेम इत्यनेन पटलेन 3 कोट्यधिकानां आदेशानां माध्यमेन 25 लक्ष कोटि रूप्यकाणां वस्तूनां सेवानां च क्रयणे साहाय्यं कृतम्। सः प्रतिपादितवान् यत् प्रथमाष्टवर्षेषु 10 लक्ष कोटि रूप्यकाणां क्रयणं जातं, तदनन्तरं 10 कोटि रूप्यकाणां क्रयणं केवलं वर्षद्वयोः एव अभवद् इति। भारतर्तु विज्ञान विभागेन अद्य हिमाचल प्रदेशे पूर्व राजस्थाने च अतिवृष्ट्यै नारंगवर्णपरा संचेतना प्रख्यापिता। ऋतु विभागानुसारेण अद्य अरुणाचल प्रदेश, असम, मेघालय, छत्तीसगढ़, गांगीय पश्चिम बंगाल, गुजरात, हरियाणा, चंडीगढ़, नवदिल्ली इत्येतेषां स्थलानां कतिपयेषु स्थानेषु अतिवृष्टिः संभाव्यते इति वार्ताः।
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ. ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
6: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ನಿಧನ ಸುದ್ದಿ. ಟಿ ಶೆಟ್ಟಿಗೇರಿ ಕರಳಾನ, ಬಾಚರಣಿ ಅಂಡ ಪೌತಿ ನಾಣಯ ಮಾಸ್ಟರ್ ಅಂಡ ಮೋ ರಾಜೀವ್ ಅಯ್ಯಂಗ ತಾಂಡ 81ನೇ ಬಯತಲ ನಿನಾಂದ ಮರಣಪಟ್ಟದೆ. ಬಾಚರಣಿ ಅಂಡ ರಾಜೀವ್ ಅಯ್ಯಂಗಡ ಆಕಿರಿ ಕಾರ್ಯ ಇಂದು ಮಧ್ಯಾಹ್ನದ ಮೀದ ಒಕ್ಕ ತೂಟಗಣತ್ಲ ನಡಪಾಂದು ಒಕ್ಕ ಕರಾಯಚಿಟ್ಟಿದೆ. ಚೇರಂಬಾಣೆ ಕೊಳಗದಾಳು ಗ್ರಾಮ ಅಯ್ಯಂಡ ಪೌತಿ ಅಪ್ಪಚ್ಚ ಅಂಡ ಪೊಣ್ಣು ಗೋಪಿ ತಂಗವ್ವ ನಿನಾಂದ ಮರಣಪಟ್ಟದು. 86 ವಯತ್ರ ಅಯ್ಯಂಡ ತಂಗವ್ವ ಗೋಪಿ ತಾಮನೆ ಜಬ್ಬಂಡ ಅಯ್ಯಂಡ ಒಕ್ಕ ಐನ್ ಮನೆಯಲ್ಲಿ ಚಾವು ಕೂಟಿತು. ಇಂದು ಮಧ್ಯಾಹ್ನ ಮೀದ ಕೊಳಗದಾಳುಳ್ಳ ಒಕ್ಕ ತೂಟಗಳತ್ತು ದಪನ ಕಾರ್ಯ ನಡಪ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದಾಕೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ, ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ವಾರ್ತೆಗಳ ವಿವರ. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಗೊಂಡನಹಳ್ಳಿಯಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಸುಮಾರು 28,240 ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸವಲತ್ತು ವಿತರಿಸಿ ಅವರು ಮಾತನಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯ, ಡಿವಿಜಿ ಅವರಂತಹ ಮಹನೀಯರಿಗೆ ಜನ್ಮ ನೀಡಿದ ಹಾಗೂ ಮೈಸೂರು ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಯನ್ನು ನೀಡಿದ ಕೋಲಾರ ಜಿಲ್ಲೆಯ ಜನರ ಸೇವೆ ಮಾಡುವುದು ತಮಗೆ ಸಿಕ್ಕ ಭಾಗ್ಯ ಎಂದರು. ಮಳೆ ಅಭಾವದ ನಡುವೆಯೂ ಅಂತರ್ಜಲ ಹೆಚ್ಚಳಕ್ಕೆ ಶ್ರಮಿಸಿ ಹೂವು, ಹಣ್ಣು, ತರಕಾರಿ ಮತ್ತು ರೇಷ್ಮೆ ಬೆಳೆದು ಬೆಂಗಳೂರಿಗೆ ಪೂರೈಸುತ್ತಿರುವ ಮಾಲೂರು ಮತ್ತು ಕೋಲಾರದ ರೈತರ ಸ್ವಾಭಿಮಾನಿ ಬದುಕಿಗೆ ಸರ್ಕಾರ ಸದಾ ಬೆಂಬಲವಾಗಿ ಇರಲಿದೆ ಎಂದರು. ಸಚಿವರಿಗೆ ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರೊಂದಿಗೆ ಚರ್ಚೆ ಮಾಡಿದ್ದು ಬಹುಶಃ ಅಧಿವೇಶನದೊಳಗೆ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಮಾಡುತ್ತಿರುವ ಪಾದಯಾತ್ರೆಯಲ್ಲಿ ಯಾವ ರೈತರೂ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕಾಗಿ ಮಾಡುತ್ತಿರುವ ಹೋರಾಟ ಇದು ಎಂದು ಹೇಳಿದರು. ಜೆಡಿಎಸ್ನವರು ಮಾಡಿದ ಯೋಜನೆ ನಾವು ಮುಂದುವರಿಸಿದ್ದೇವೆ, ಅವರು 25 ಲಕ್ಷ ರೂಪಾಯಿ ಪರಿಹಾರ ನೀಡುತ್ತೇವೆ ಎಂದಿದ್ದರು, ನಾವು 2.5 ಕೋಟಿಯಿಂದ 3 ಕೋಟಿವರೆಗೆ ಪರಿಹಾರ ನೀಡುತ್ತಿದ್ದೇವೆ ಎಂದು ವಿವರಿಸಿದರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡುತ್ತಿದೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡುವುದಿಲ್ಲ, ಭಾನುವಾರ ಮುಖ್ಯಮಂತ್ರಿ ಯಾರಿಗೂ ಬಲವಂತ ಇಲ್ಲ ಎಂದಿದ್ದಾರೆ, ಹಾಗಿದ್ದರೆ ಪಾದಯಾತ್ರೆ ಯಾಕೆ ತಡೆದರು ಎಂದು ಖಾರವಾಗಿ ಪ್ರಶ್ನಿಸಿದರು. ಸುಮಾರು 35-40 ಸಾವಿರ ಖಾಲಿ ನಿವೇಶನ ಬಿಡಿಎ ವ್ಯಾಪ್ತಿಯಲ್ಲಿವೆ, ಹೀಗಿರುವಾಗ ಯಾರು ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೋ ಅವರಿಗೆ ತೊಂದರೆ ಕೊಡುವುದು, ಅವರನ್ನು ಬೀದಿಪಾಲು ಮಾಡುವುದು ಎಷ್ಟು ಸರಿ, ಯಾರಿಗಾಗಿ ಈ ಬಡಾವಣೆ ಎಂದು ಆಕ್ರೋಶ ಹೊರಹಾಕಿದರು. ಹೋರಾಟ ಕೇವಲ ಒಕ್ಕಲರಿಗಾಗಿ ಅಲ್ಲ,

0: ಸಾಕಷ್ಟು ಹಿಂದುಳಿದ ಸಣ್ಣ ಸಮುದಾಯಗಳಿವೆ, ಅವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಆಗಬಾರದು ಎಂದರು. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಬರ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಮತ್ತು ತಾವು ಸೇರಿ ಮೂರು ವಿಭಾಗಗಳಲ್ಲಿನ ಪರಿಸ್ಥಿತಿಯ ಕುರಿತು ಪರಾಮರ್ಶಿಸಿ ತಾಲೂಕುಗಳಲ್ಲಿನ ಸ್ಥಿತಿಗತಿ ಕುರಿತು ಅವಲೋಕಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವರೂ ಆಗಿರುವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವತಃ ತಾವು ನಾಲ್ಕೈದು ಜಿಲ್ಲೆಗಳಲ್ಲಿನ ಪರಿಸ್ಥಿತಿ ಕುರಿತು ಪರಾಮರ್ಶಿಸಿದ್ದು, ತುಮಕೂರು ಜಿಲ್ಲೆಯ ಪರಿಸ್ಥಿತಿ ಅರಿತಿದ್ದೇನೆ. ಕೆಲವು ತಾಲೂಕುಗಳಲ್ಲಿ ಗಂಭೀರ ಪರಿಸ್ಥಿತಿ ಇರುವುದು ಗಮನಕ್ಕೆ ಬಂದಿದೆ ಎಂದರು. ಕರಾವಳಿ ಹಾಗೂ ಮಲೆನಾಡು ಪ್ರದೇಶದ ಕೆಲವು ಭಾಗಗಳನ್ನು ಬಿಟ್ಟರೆ ರಾಜ್ಯದಲ್ಲಿ ಬಹುತೇಕ ಕಡೆ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿದೆ. ಅದರಲ್ಲೂ ಬಯಲು ಪ್ರದೇಶದಲ್ಲಿ ಗಂಭೀರ ಪರಿಸ್ಥಿತಿ ಇದ್ದು, ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೆಲವು ಕ್ರಮ ಕೈಗೊಳ್ಳಲಾಗಿದೆ. ಸದನದಲ್ಲೂ ಈ ಬಗ್ಗೆ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಳೆ ಕೊರತೆ ಹಿನ್ನೆಲೆ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯೂ ಇದಕ್ಕೆ ಹೊರತಾಗಿಲ್ಲ. ಬೆಳೆ ನಷ್ಟಕ್ಕೆ ರೈತರಿಗೆ ಪರಿಹಾರ ನೀಡಲಾಗುವುದು. ಈ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಗೃಹ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ತಾಲೂಕಿನ ಔರಾದ್ ಬಿ ಗ್ರಾಮದಲ್ಲಿ ಅವರು ರೈತರ ಬೆಳೆಹಾನಿ ಪ್ರದೇಶಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಳೆ ಕೊರತೆ ಕಾರಣ ಕೆರೆ ಕಟ್ಟೆ ನಾಲೆಗಳು ಬರಿದಾಗಿದ್ದು ಜಾನುವಾರುಗಳಿಗೂ ಸಹ ಕುಡಿಯುವ ನೀರಿನ ಕೊರತೆಯಾಗಿದೆ ಎಂದು ಹೇಳಿದ ಸಚಿವರು, ಈಗಾಗಲೇ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಕುರಿತು ಪರಿಶೀಲಿಸುವಂತೆ ಎಲ್ಲ ಸಚಿವರುಗಳಿಗೆ ಸೂಚನೆ ನೀಡಲಾಗಿದೆ. ಪರಿಶೀಲನಾ ವರದಿ ಸಲ್ಲಿಕೆಯಾದ ನಂತರ ಪರಿಹಾರದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶದ ತೀವ್ರ ಕೊರತೆ ಎದುರಾಗಿದ್ದು, ರೈತರ ಜಮೀನುಗಳಲ್ಲಿ ಹಾನಿಗೀಡಾದ ಬೆಳೆಗಳ ಭಾವಚಿತ್ರದೊಂದಿಗೆ ವೈಜ್ಞಾನಿಕವಾದ ಹಾಗೂ ನಿಖರವಾದ ವರದಿ ಸಲ್ಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬರ ಪರಿಸ್ಥಿತಿ ಕುರಿತು ಅವಲೋಕಿಸಿದ್ದು, ಮಳೆ ಬಾರದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ನೆರವಿಗೆ ಬರುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ವಾಸ್ತವ ಸ್ಥಿತಿಯನ್ನು ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಶೀಘ್ರವೇ ಪರಿಹಾರ ಒದಗಿಸಲು ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ಜಗತ್ತಿನ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಸುಪ್ರಸಿದ್ದ. ಈ ಕಂಪನಿಯು ತನ್ನ ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವರಾದ ಎಂಬಿ ಪಾಟೀಲ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಅವರ ಸಿಎಸ್ಆರ್ ಅನುದಾನದಲ್ಲಿ ಅರ್ಜುನಗಿಯಲ್ಲಿ ನಿರ್ಮಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಶಾಲಾ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಬಹುಮುಖ್ಯವಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರತಿಭೆಗೆ ಪೂರಕವಾಗಿ ವಾತಾವರಣ ಕಲ್ಪಿಸಿಕೊಟ್ಟರೆ ಮಾತ್ರ ಪ್ರತಿಭೆ ಹೊರಹೊಮ್ಮಲು ಸಾಧ್ಯ ಎಂದರು. ರಾಜ್ಯದಲ್ಲಿ ಮಾಹಿತಿಯುಕ್ತ, ಗೌರವಯುತ ಮತ್ತು ದೃಢವಾದ ವೈವಾಹಿಕ ಸಂಬಂಧಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ರಾಷ್ಟೀಯ ಮಹಿಳಾ ಆಯೋಗದ ಜಂಟಿ ಸಹಯೋಗದಲ್ಲಿ ತೇರೆ ಮೇರೆ ಸಪ್ನೆ ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರ್ ಬಾಲಭವನದಲ್ಲಿ ಆಯೋಜಿಸಲಾಗಿದ್ದ ಸಾಂತ್ವನ ಕೇಂದ್ರಗಳ ಸಲಹೆಗಾರರ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಯೋಜನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಸಾಮಾಜಿಕ ಪರಿಸರದಲ್ಲಿ ಮದುವೆಗೆ ಮುನ್ನ ಯುವಜನರ

0: ಭಾವನಾತ್ಮಕ ಸಿದ್ಧತೆ, ಪರಸ್ಪರ ಗೌರವ ಹಾಗೂ ಧನಾತ್ಮಕ ಸಂವಹನ ಬೆಳೆಸುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ 178 ಸಾಂತ್ವನ ಕೇಂದ್ರಗಳ ಮೂಲಕ ವಿವಾಹ ಪೂರ್ವ ಸಂವಹನ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದು, ಉಚಿತ ಸಮಾಲೋಚನೆ ಒದಗಿಸುವ ಮೂಲಕ ಕುಟುಂಬ ಸಂಸ್ಥೆಯನ್ನು ಬಲಪಡಿಸಲು ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಮತ್ತು ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಒಟ್ಟಾಗಿ ಸೇರಿ ಹರ್ ಘರ್ ತಿರಂಗಾ ಯಾತ್ರೆ ಕೈಗೊಳ್ಳಲಾಗಿದೆ. ಈ ಜಾಥಾದ ಮೂಲಕ ದೇಶಾಭಿಮಾನ ಮೂಡಿಸಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರನ ಕೆಸಿ ಜನರಲ್ ಮೈದಾನದಿಂದ ಸರ್ಕಲ್ ಮಾರಮ್ಮ ದೇವಸ್ಥಾನದವರೆಗೆ ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ಹರ್ ಘರ್ ತಿರಂಗಾ ಯಾತ್ರೆ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆ ಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ದೇಶದ ಪಾವಿತ್ರ ಸಾರುವ ನಿಟ್ಟಿನಲ್ಲಿ ಕೈಗೊಂಡ ಹರ್ ಘರ್ ತಿರಂಗಾ ಯಾತ್ರೆ ವೇಳೆ ರಾಷ್ಟದ ಏಕತೆಗೆ ಶ್ರಮಿಸುವುದಾಗಿ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಎಂದು ತಿಳಿಸಿದರು. ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆ ಮೂಲಕ ದೇಶಭಕ್ತಿ ಹೆಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಶಸ್ವಿಯಾಗಿ ಸೈಕ್ಲಿಂಗ್ ನಡೆಸುವ ಮೂಲಕ ಅಪರೂಪದ ಸಾಧನೆಗೈದಿರುವ ಪ್ರಸಿದ್ಧ ಉದ್ಯಮಿ ಸತ್ವೀರ್ ರೊಟ್ಟಿ ಹಾಗೂ ಅವರ ಮಕ್ಕಳಾದ ವಿನಯ್ ರೊಟ್ಟಿ ಮತ್ತು ಸುಮಂತ್ ರೊಟ್ಟಿ ಅವರನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಅನುಚೇತ್ ಅವರು ಸನ್ಮಾನಿಸಿ ಅಭಿನಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೆರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:30.
2: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ, ಕಂಪನಾಂಕ FM 103.1 ಮೆಗಾಹರ್ಟ್ಸ್.

0: ಭಾವಗೀತೆಯನ್ನ ಕೇಳಿದ್ರಿ.
1: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್.

0: ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
3: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್ ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
6: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden chairs 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
1: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
8: ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
9: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
10: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
6: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
11: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
12: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.

0: Abhilash Great Freedom Sale 2026. LED TV, refrigerator, washing machine gala karidiya mele special discount hagu mega exchange offer. Inverter special rate nalli. Since 1975, Abhilash Store, Virajpete.
1: ರೀ ಒಂದೊಳ್ಳೆ ವೆಜ್ ಊಟ ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
3: ಕುಣಿಯುಪದ ಕರ್ಮಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 ಸೆಪ್ಟೆಂಬರ್ 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ ಮೂರು ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010990786 ಅಥವಾ 9010990808.
4: ಆಂಟೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
0: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
1: ರೈತ ಬಾಂಧವರೇ, ಪೊನ್ನಿಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
5: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷೀನ್,
1: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
5: ಸಂಪರ್ಕಿಸಿ
1: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
6: ನಂಬರ್ 1625 ಮಡಿಕೇರಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಮಡಿಕೇರಿ, PLD ಬ್ಯಾಂಕ್. ಇದರ 2025-26 ಸಾಲಿನ 63 ವಾರ್ಷಿಕ ಮಹಾಸಭೆ ಈ ತಿಂಗಳ 18 ಮಂಗಳವಾರ ಪೂರ್ವಾಹ್ನ 11 ಮಡಿಕೇರಿ KSRTC ಬಸ್ ಸ್ಟ್ಯಾಂಡ್ ಸಮೀಪವಿರುವ ಚೇತನ ಚಿಲುಮೆ ಬಾಲಭವನದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಅಪ್ಪಚಟ್ರೋಳಣ್ಣ ಮನು ಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಈ ಸಂದರ್ಭ ಪ್ರಗತಿಪರ ರೈತರಿಗೂ SSLC PUC ಡಿಗ್ರಿಯಲ್ಲಿ ಅಧಿಕ ಅಂಕ ಗಳಿಸಿದ ಸದಸ್ಯರ ಮಕ್ಕಳಿಗೂ ಸನ್ಮಾನವಿದೆ. ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು ತಲುಪದಿದ್ದಲ್ಲೂ ಮಾನ್ಯ ಸದಸ್ಯರೆಲ್ಲ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
7: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
8: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 ಸೆಪ್ಟೆಂಬರ್ 14 ವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ

0: ಅಲ್ಲಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
2: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ ಒನ್ ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ

0: ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರ್ಬೋದು, ಎಲ್ಡರ್ಲಿ ಪೀಪಲ್ಗೂ ಬರ್ಬೋದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್ ಲೆಸ್ ದೆನ್ 1 ಇಯರ್, ಇನ್ ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
1: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
2: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 MHz, ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 170ಕ್ಕೂ ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ವಾರ್ತೆಗಳ ವಿವರ. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಸಂಸತ್ತು ನಿನ್ನೆ ಅಂಗೀಕರಿಸಿದೆ. ಚರ್ಚೆಯ ಬಳಿಕ ರಾಜ್ಯಸಭೆ ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026 ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟೀಯ ಇತ್ಯರ್ಥಗಳ ಬ್ಯಾಂಕ್ ಸರ್ಕಾರದ ಭದ್ರತಾ ಪತ್ರಗಳಲ್ಲಿನ ಹೂಡಿಕೆಯಿಂದ ಗಳಿಸುವ ಬಡ್ಡಿಗೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸುವುದು, ಹೂಡಿಕೆ ಆಕರ್ಷಿಸುವುದು ಮತ್ತು ಉದ್ಯೋಗ ಸೃಷ್ಟಿಸುವುದು ಮಸೂದೆಯ ಪ್ರಮುಖ ಉದ್ದೇಶಗಳಾಗಿವೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ. ಸಣ್ಣ ವ್ಯಾಪಾರಿಗಳು ಮತ್ತು ಗ್ರಾಹಕರು ಯುಪಿಐ ವಹಿವಾಟಿಗೆ ವ್ಯಾಪಾರಿ ರಿಯಾಯಿತಿ ದರ ಎಂಡಿಆರ್ ಪಾವತಿಸಬೇಕಾಗಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ.
1: It does not impose any tax or transaction charge on UPI users. It enables the government to specify through notification the electronic payment modes that will continue to receive statutory protection against charges. The UPI and Services Steering Committee, headed by the National Payments Corporation of India, will consider and decide whether any MDR should be introduced and if so, its scope and structure. Therefore, no MDR framework has yet been finalized.
0: ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಹಾಗೂ ಚರ್ಚೆಯ ವಿಷಯವನ್ನು ಪದೇ ಪದೇ ಬದಲಾಯಿಸುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕ ಜೆಪಿ ನಡ್ಡಾ, ರಾಹುಲ್ ಗಾಂಧಿ ಅವರ ಉದ್ದೇಶ ಸಂವಾದ ನಡೆಸುವುದಲ್ಲ, ಬದಲಾಗಿ ಗೊಂದಲ ಸೃಷ್ಟಿಸುವುದಾಗಿದೆ ಎಂದು ದೂರಿದರು. ಸರ್ಕಾರ ಚರ್ಚೆ ನಡೆಸಲು ಸದಾ ಸಿದ್ದವಿದೆ ಹಾಗೂ ಯಾವುದೇ ವಿಷಯದ ಕುರಿತಾದ ಪ್ರತಿಯೊಂದು ಪ್ರಶ್ನೆಗೂ ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದಾರೆ ಎಂದು ಹೇಳಿದರು. ಸಂಸತ್ ಸದನ ಸುಗಮವಾಗಿ ಕಾರ್ಯನಿರ್ವಹಿಸಬೇಕು ಎಂಬುದು ಸರ್ಕಾರದ ನಿಲುವು.

0: ವಾಗಿದೆ ಎಂದು ಜೆಪಿ ನಡ್ಡಾ ತಿಳಿಸಿದ್ದಾರೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಡಿ 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 21 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ನೀಡಲಾಗಿದೆ. ಇನ್ನು ಮುಂದೆ ಕೃಷಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನೇರವಾಗಿ ವಿದ್ಯಾರ್ಥಿ ವೇತನ ದೊರೆಯಲಿದೆ. ಇದರಿಂದ ವಿಳಂಬ ನಿವಾರಣೆಯಾಗಲಿದ್ದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದತ್ತ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿದೆ. ವಿದ್ಯಾರ್ಥಿ ವೇತನ ವಿತರಣೆಯನ್ನು ಪಾರದರ್ಶಕ, ತ್ವರಿತ ಮತ್ತು ಸರಳಗೊಳಿಸಲು ಎನ್ಎಸ್ಪಿ ಡಿಬಿಟಿ ವ್ಯವಸ್ಥೆ ನೆರವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದ್ದು, ರಾಂಚಿಯಲ್ಲಿ ನಿನ್ನೆ ನಡೆದ ವಿಧಾನಸಭಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತೀವ್ರವಾಗಿ ಕುಸಿದಿರುವುದರಿಂದ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ದ ಮಹತೋ ಕಳೆದ 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಜಾರ್ಖಂಡ್ ವಿಧಾನಸಭೆ ಸಮೀಪ ಪೊಲೀಸರು ನಡೆಸಿದ ಲಾಠಿ ಪ್ರಹಾರದಲ್ಲಿ ತಮಗೆ ಗಾಯವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಮತ್ತು ಲಾಠಿ ಪ್ರಹಾರವನ್ನು ಖಂಡಿಸಿ ಬಿಜೆಪಿ ಇಂದು ಜಾರ್ಖಂಡ್ ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆ 8ರಿಂದ ಮಧ್ಯರಾತ್ರಿವರೆಗೆ ಬಂದ್ ನಡೆಯಲಿದ್ದು, ಅಗತ್ಯ ಸೇವೆಗಳಿಗೆ ಬಂದ್ನಿಂದ ವಿನಾಯಿತಿ ನೀಡಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಆದಿತ್ಯ ಸಾಹು ತಿಳಿಸಿದ್ದಾರೆ. ನಿನ್ನೆ ಜಾರ್ಖಂಡ್ ವಿಧಾನಸಭೆ ಸಮೀಪ ಪ್ರತಿಭಟನಾಕಾರರು ಹಲವು ಬ್ಯಾರಿಕೇಡ್ಗಳನ್ನು ದಾಟಿದ ಬಳಿಕ ಪೊಲೀಸರು ಜಲಫಿರಂಗಿ ಅಶ್ರುವಾಯು ಹಾಗೂ ಲಾಠಿ ಪ್ರಹಾರ ನಡೆಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಲಂಬಿಯಾದ ಪಶ್ಚಿಮ ಭಾಗದಲ್ಲಿ ಸಂಭವಿಸಿದ 7.4 ತೀವ್ರತೆಯ ಪ್ರಬಲ ಭೂಕಂಪದಲ್ಲಿ ಸುಮಾರು 132 ಮಂದಿ ಮೃತಪಟ್ಟಿದ್ದು 570ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ನಿನ್ನೆ ಸಂಭವಿಸಿದ ಭೂಕಂಪದ ಕೇಂದ್ರ ಬಿಂದು ರಾಜಧಾನಿ ಬೊಗೋಟಾದಿಂದ ಸುಮಾರು 400 ಕಿಲೋಮೀಟರ್ ದೂರದ ಚೋಕೋ ಪ್ರದೇಶದ ಸ್ಯಾನ್ ಜೋಸೆ ಡೆಲ್ ಪಲ್ಮಾರ್ ಸಮೀಪದಲ್ಲಿತ್ತು. ನೂರಾರು ಕಟ್ಟಡಗಳು ಹಾನಿಗೊಳಗಾಗಿದ್ದು ಹಲವರು ಅವಶೇಷಗಳಡಿ ಸಿಲುಕಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. 20ಕ್ಕೂ ಹೆಚ್ಚು ಪುರಸಭೆಗಳು ಬಾಧಿತವಾಗಿವೆ. ಭೂಕಂಪದ ಬಳಿಕ ಭೂಕಂಪೋತ್ತರ ಕಂಪನಗಳ ಸಾಧ್ಯತೆಯ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಭಾರತಕ್ಕೆ ಇ ವೀಸಾ ಹೊಂದಿರುವ ವಿದೇಶಿಯರು ಪ್ರವೇಶಿಸಲು ಅನುಮತಿ ನೀಡುವ 11 ಅಂತಾರಾಷ್ಟೀಯ ಬಂದರುಗಳನ್ನು ಸರ್ಕಾರ ಹೆಚ್ಚುವರಿಯಾಗಿ ಅಧಿಸೂಚಿಸಿದೆ. ಇದರಲ್ಲಿ 9 ಭೂಬಂದರುಗಳು ಮತ್ತು 2 ವಿಮಾನ ನಿಲ್ದಾಣಗಳು ಸೇರಿವೆ. ಭೋಪಾಲ್ ಮತ್ತು ತಿರುಪತಿ ವಿಮಾನ ನಿಲ್ದಾಣಗಳು, ಅಟ್ಟಾರಿ ಮತ್ತು ಅಗರ್ತಲಾ ಭೂಬಂದರುಗಳು ಇದರಲ್ಲಿವೆ. ಈ ಸೇರ್ಪಡೆಯಿಂದ ಇ ವೀಸಾದ ಉಪಯುಕ್ತತೆ ಮತ್ತಷ್ಟು ಹೆಚ್ಚಲಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಸುಮಾರು ಶೇಕಡ 95% ಇ ವೀಸಾ ಅರ್ಜಿಗಳನ್ನು 72 ಗಂಟೆಯೊಳಗೆ ಪ್ರಕ್ರಿಯೆಗೊಳಿಸಲಾಗುತ್ತಿದೆ. ಇದರೊಂದಿಗೆ ಇ ವೀಸಾ ಹೊಂದಿರುವ ವಿದೇಶಿಯರ ಪ್ರವೇಶಕ್ಕೆ ಅನುಮತಿಸಲಾದ ಅಂತಾರಾಷ್ಟೀಯ ಬಂದರುಗಳ ಸಂಖ್ಯೆ 88ಕ್ಕೆ ಏರಿದೆ. ಇದರಲ್ಲಿ 37 ವಿಮಾನ ನಿಲ್ದಾಣಗಳು, 38 ಸಮುದ್ರ ಬಂದರುಗಳು ಮತ್ತು 13 ಭೂ ಬಂದರುಗಳು ಸೇರಿವೆ. ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಿನ್ನೆ ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳಲು ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಅಂಡ್ ಸೈನ್ಸ್ ಫೌಂಡೇಶನ್ ಹಾಗೂ ಕೋಲ್ಕತ್ತಾದ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯೊಂದಿಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಸಹಯೋಗದಡಿ ಸಚಿವಾಲಯ ಹಣಕಾಸು ನೆರವು ಮತ್ತು ಅಗತ್ಯ ದತ್ತಾಂಶವನ್ನು ಒದಗಿಸಲಿದೆ. ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಅಂಡ್ ಸೈನ್ಸ್ ಫೌಂಡೇಶನ್ ಜಿಡಿಪಿಯ ಅಲ್ಪಾವಧಿ ಮುನ್ಸೂಚನೆಗಾಗಿ ಡೆಸ್ಕ್ಟಾಪ್ ಆಧಾರಿತ ತಂತ್ರಾಂಶ ಸಾಧನವನ್ನು ಅಭಿವೃದ್ಧಿಪಡಿಸಲಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಎಪಿಇಡಿಎ ನೆರವಿನಿಂದ ತ್ರಿಪುರಾದ ಡೆರ್ಗಾಂಗ್ ರೈತ ಉತ್ಪಾದಕರ ಸಂಸ್ಥೆ ಎಫ್ಪಿಒಯಿಂದ 1 ಮೆಟ್ರಿಕ್ ಟನ್ ಜೇನನ್ನು ಮೊದಲ ಬಾರಿಗೆ ದುಬೈಗೆ ರಫ್ತು ಮಾಡಿದೆ. ಈ ರಫ್ತು ಎಫ್ಪಿಒ

0: ಮತ್ತು ಸ್ಥಳೀಯ ಜೇನು ಸಾಕಾಣಿಕೆದಾರರಿಗೆ ಮಹತ್ವದ ಮೈಲಿಗಲ್ಲಾಗಿದ್ದು ಸಂಘಟಿತ ಮತ್ತು ರಫ್ತು ಆಧಾರಿತ ಉತ್ಪಾದನೆಯ ಮೂಲಕ ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶಿಸಲು ಹೊಸ ಅವಕಾಶ ಕಲ್ಪಿಸಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಖ್ಯಾತ ಸಾಗರ ವಿಜ್ಞಾನಿ ಹಾಗೂ ಹಿರಿಯ ವಿಜ್ಞಾನಿ ಡಾ ಶ್ರೀನಿವಾಸ್ ಕುಮಾರ್ ತುಮ್ಮುಲಾ ಅವರು ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಭಾರತ ಆಳ ಸಮುದ್ರ ಕಾರ್ಯಾಚರಣೆ ವಿಸ್ತರಿಸುವುದು, ಹವಾಮಾನ ಮಾದರೀಕರಣ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಹಾಗೂ ಸಾಗರ ಮತ್ತು ಹವಾಮಾನ ಸಂಬಂಧಿತ ವಿಪತ್ತುಗಳಿಗೆ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನು ಬಲಪಡಿಸುತ್ತಿರುವ ಸಂದರ್ಭದಲ್ಲಿ ಡಾ ತುಮ್ಮುಲಾ ಅವರ ನೇಮಕ ಮಹತ್ವ ಪಡೆದಿದೆ. ಇದರೊಂದಿಗೆ ನೀಲಿ ಆರ್ಥಿಕತೆಯ ಉತ್ತೇಜನಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮೊದಲ ದಿನವೇ 17 ಪದಕಗಳನ್ನು ಗೆದ್ದು ಉತ್ತಮ ಆರಂಭ ಮಾಡಿದೆ. ಇದರಲ್ಲಿ 4 ಚಿನ್ನ, 4 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳಿವೆ. ಸೇಬರ್, ಫಾಯಿಲ್ ಮತ್ತು ಎಪಿ ವಿಭಾಗಗಳ 6 ವೈಯಕ್ತಿಕ ಸ್ಪರ್ಧೆಗಳಲ್ಲೂ ಭಾರತೀಯ ಆಟಗಾರರು ಪದಕ ಗೆದ್ದಿದ್ದಾರೆ. ಪುರುಷರ ಸೇಬರ್ನಲ್ಲಿ ನಿಖಿಲ್ ವಾಘ ಚಿನ್ನ ಗೆದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 570ಕ್ಕೂ ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:40. ನಿಧನ ಸುದ್ದಿ. ಚೇರಂಬಾಣೆ ಕೊಳಗದಾಳ ಗ್ರಾಮ ಅಯ್ಯಂಡ ಪೌತಿ ಅಪ್ಪಚ್ಚ ಅಯ್ಯಂಡ ಪುಣ್ಣು ಗೋಪಿ ತಂಗವ್ವ ಅಯ್ಯಂಗ ನಿನಾಂದ ಮರಣಪಟ್ಟತ್. 86 ವಯತ್ರ ಅಯ್ಯಂಡ ತಂಗವ್ವ ಗೋಪಿ ತಾಮನೆ ಜಬ್ಬಂಡ ಅಯ್ಯಂಡ ಒಕ್ಕ ಐನ್ ಮನೆಯಲ್ಲಿ ಚಾವು ಕೂಟಿತು. ಇಂದು ಮಧ್ಯಂತರ ಮೀದ ಕೊಳಗದಾಳ ಗ್ರಾಮದಲ್ಲುಳ್ಳ ಒಕ್ಕ ತೋಟಗಳ ದಪನ ಕಾರ್ಯ ನಡಪ. ಟಿ ಶೆಟ್ಟಿಗೇರಿ ಕಾರಳಾನ ಬಾಚರಣ್ಯ ಎಂಡ ಪೌತಿ ನಾಣಯ್ಯ ಮಾಸ್ಟರ್ ಎಂಡ ಮೋಹ ರಾಜು ಅಯ್ಯಂಗ ತಾಂಡ 51ನೇ ಬಯತಲ ನಿನಾಂದ ಮರಣಪಟ್ಟತ್. ಬಾಚರಣ್ಯ ಎಂಡ ರಾಜು ಅಯ್ಯಂಗಡ ಆಖಿರಿ ಕಾರ್ಯ ಇಂದು ಮಧ್ಯಂತರ ಮೀದ ಒಕ್ಕ ತೋಟಗಳ ನಡಪ.
2: ISO 9001:2015 ಪ್ರಮಾಣಿತ ವಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
3: ಕಾರ್ನರ್ ಸೋಫಾ 15,900 ರುಪೀಸ್,
2: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್,
3: 3 ಡೋರ್ ವಾರ್ಡ್ರೋಬ್ 9,500 ರುಪೀಸ್,
2: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
3: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಪಾಂಡುಗೋಡು ಜಂಕ್ಷನ್ ವಿಟ್ಟಂಗಾಲ.
4: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
5: ಅಲ್ಲ ಮಂಗಲಾಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು, ಅದನ್ನ ನಿಮಗ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರುನ.
6: ಅಯ್ಯೋ ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
5: ಇಲ್ಲ ವಿರಾಜಪೇಟರ ರೇಮಂಡ್ಸ್ ಶಾಪಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
6: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
9: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
10: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
12: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ

0: ನಮ್ಮ ಹಬ್ಬದ ಸಂಭ್ರಮದ ಆಫರ್. ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, ತ್ರೀ ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ನೆಕ್ಸಾ
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
5: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
4: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
7: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
6: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
9: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ರಾಷ್ಟ್ರೀಯ ಜಂತುಪುಳು ನಿವಾರಣಾ ಕಾರ್ಯಕ್ರಮ ಮಡಿಕೇರಿ ಸರ್ಕಾರಿ ಪೆರಿಯ ಪ್ರೈಮರಿ ಸ್ಕೂಲಲ್ಲಿ ನಿನ್ನಂದು ನಡೆದತ್ತು. ಒಂದಿಂಜ 19 ವಯತಿಗತ್ತನರ ಮಕ್ಕಕ್ಕೆ ಆಲ್ಬೆಂಡಜಾಲ್ ಪಿಲ್ಸ್ ಕೊಡಪಾಂಡ ಮೂಲಕ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟು ತಕ್ಕ ಪರಂದ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್. ಮಕ್ಕಳಲ್ಲಿ ಅಪೌಷ್ಟಿಕತೆ ಪಿಂಜ ಚೌರ್ಯರ ಕೊರವನ್ನ ತರ್ಪಲ್ಲಿ ಆಲ್ಬೆಂಡಜಾಲ್ ಪಿಲ್ಸ್ ಪೆರ್ತು ಸಹಕಾರಿಯಾಯಿತುಂಡು. ಇಕ್ಕ ನರ್ದನುಳ್ಳ ರಾಷ್ಟ್ರೀಯ ಜಂತುಪುಳು ನಿವಾರಣಾ ಕಾರ್ಯಕ್ರಮ ಪಿಂಜ ಇದೇ 14 ನರ್ಪಂತ ಮಾಪಪ್ ಡೇ ಕಾರ್ಯಕ್ರಮತ್ತು ಒಂದಿಂಜ 19 ವಯತಿರ ಒಳಗುಳ್ಳ ಎಲ್ಲಾ ಮಕ್ಕಕ್ಕೆ ಆಲ್ಬೆಂಡಜಾಲ್ ಪಿಲ್ಸ್ ಅನ್ನು ಕೊಡಪ ಗುರಿ ಬೆಚ್ಚಣಿತು ಎಂದು ಅರಿಚಿಟ್ಟು. ಅಲ್ಲಿಂಜ ತಕ್ಕ ಪರನಡು ರಾಷ್ಟ್ರೀಯ ಜಂತುಪುಳು ನಿವಾರಣಾ ನಾಳೆ ಶುರುವಾದ ಬಗೆಯ ಪಿಂಜ ಇಕ್ಕ ನರ್ತಿಯನ್ನು ಉಳ್ಳ ಕಾರ್ಯಕ್ರಮತ್ರ ನೇರ ನರ್ಪುರ ಮಾಹಿತಿಯನ್ನು ಕೊಡ್ತಿತ್ತು. ಎಲ್ಲಾ ಇಲಾಖೆಕಾರ ಪಿಂಜ ಮಕ್ಕಳ ಅಪ್ಪ ಅವ್ವ ಕಾರ್ಯಕ್ರಮತ್ರ ಯಶಸ್ವಿ ಅನುಷ್ಠಾನಕ್ಕೆ ಕೈಕೂಟುವನಿಕೆ ಕೇಟಣತು. ಸ್ಕೂಲು ಶಿಕ್ಷಣ ಇಲಾಖೆಯ DYPC ಕೃಷ್ಣಪ್ಪ, ತಾಲೂಕು ವೈದ್ಯಾಧಿಕಾರಿ ಸುನೀಲ್, ಆರೋಗ್ಯ ಶಿಕ್ಷಣಾಧಿಕಾರಿಯ ಮುಖ್ಯಪಟ್ಟವು ಕಾರ್ಯಕ್ರಮಕ್ಕೆ ಕೂಡಿಯಾಡಿ ತಿಂಜತು. ಕನ್ನಡ ಪಿನ ಸಂಸ್ಕೃತಿ ಇಲಾಖೆ ರಡಿಲ್ಬಪ್ಪಂತ ಮಡಿಕೇರಿಯಲ್ಲುಳ್ಳ ಕರ್ನಾಟಕ ಸುವರ್ಣ ಸಮುಚ್ಚಯ ಭವನ, ಗಾಂಧಿ ಸ್ಮಾರಕ ಪೂತೋಟ ಪಿನ್ನ, ಕುಶಾಲನಗರತ್ತುಳ್ಳ ಕಲಾಭವನ ಕಾಮಗಾರಿನ ಚುರುಕುಲು ತೂಪನಕ್ಕೆ ಸಂಬಂಧಪಟ್ಟ ಅಭ್ಯಂತರಂಗಕ್ಕೆ ಜಿಲ್ಲಾಧಿಕಾರಿ ಸೋಮಶೇಖರ್ ನಿರ್ದೇಶನ ಮಾಡಿಚಿ. ಜಿಲ್ಲೆಯಲ್ಲಿ ನಡೆದನುಳ್ಳ ಬಾರೆ ಬಾರೆ ಕಾಮಗಾರಿಗೆ ಸಂಬಂಧಪಟ್ಟನಕ್ಕೆ ಸಾಧಿಸಿಟ್ಟ ಪ್ರಗತಿಗೆ ಒತ್ತನಕ್ಕೆ ತಂಗಡ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿ ಪಡೆದ ತಕ್ಕ ಬರೆದ ಜಿಲ್ಲಾಧಿಕಾರಿ, ಕಟ್ಟಡ ಕಾಮಗಾರಿ ಪೂರ್ತಿಯಾದ ಕುಶಾಲನಗರ ಕಲಾಭವನತ್ತು ಸ್ವರಪೊಟ್ಟಿ ಲೈಟ್ ಕುಡ್ನಕ್ಕೆ ಬಾರೆ ಬಾರೆ ಕೆಲಸ ನರ್ತುವಕ್ಕೆ ಬೋಂಡಿಯಾದ 10 ಲಕ್ಷ ಅಧ್ಯಯನ ಪಣತ್ನ ಬಿಡುಗಡೆ ಮಾಡುವ ಆಪಕೊಳ ಕೆಲಸತ್ನ ಆದ್ಯತೆ ಪೋಲೆ ನರ್ತುವನಿಕೆ ಪಿಂಜ ಮಡಿಕೇರಿ ಗಾಂಧಿ ಪರಂಪರ ಪಕ್ಕ ನರ್ದಂಡವುಳ್ಳ ಗಾಂಧಿ ಸ್ಮಾರಕ ಪೂತೋಟ ಕಾಮಗಾರಿನ ಅಪಚುಕ ಬರಿಯ ತೂಪನಕ್ಕೆ KRIDL ಇಂಜಿನಿಯರ್ಗೆ ಸೂಚನೆ ಕೊಡ್ತತ್ತು. ವಿಷಯ ಕೊತ್ತನಿಕೆ ಮಾಹಿತಿ ಕೊಡ್ತ ಲೋಕೋಪಯೋಗಿ ಕಾರ್ಯಪಾಲಕ ಇಂಜಿನಿಯರ್ ಮಡಿಕೇರಿ ಮೈಸೂರು ರೋಡಲ್ಲೂ ಕಟ್ಟಿಯಂಡುಳ್ಳ ಕರ್ನಾಟಕ ಸುವರ್ಣ ಸಮುಚ್ಚಯ ಭವನ ಕಾಮಗಾರಿನ ತೂಪಕ್ಕೆ ಅಧ್ಯಯನ 1 ಕೋಟಿ ರೂಪಾಯಿತ್ರ ಅವಶ್ಯಕತೆ ಉಂಡು. ಅನುದಾನ ಬಿಡುಗಡೆ ಅನಕ ಇನ್ನು 1.5 ತಿಂಗತ್ತು ಕಾಮಗಾರಿನ ಪೂರ್ತಿ ಮಾಡುವುದಾಯಿತು ಅರಿಚಿಟ್ಟು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕಗಳನ್ನು ನಿರ್ಮಲಾ ಮಠಪತಿ ತಕ್ಕ ಬರೆದಿದ್ದು ಅವಶ್ಯ ಮಾಹಿತಿ ಕೊಡ್ತತ್ತು. ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗಿರೀಶ್, ನಿರ್ಮಿತಿ ಕೇಂದ್ರತರ ಯೋಜನಾ ನಿರ್ದೇಶಕ ಸಚಿನ್ ಕುಂಡನಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ಸಭೆಯಲ್ಲಿ ಹಾಜರಿಂಜತ್ತು. ಕೊಡವ ಸಂಸ್ಕೃತಿ ಪಿಂಜ ಪರಂಪರೆಯ ಪೆರುಂಗುರುತಾಯಿತುಳ್ಳ ತೋಕುಕುಳ್ಳ ಪೆರಮೆನ ಕೊಂಡಾಡಿತು. ತೋಕು ಸಂಸ್ಕೃತಿಯನ್ನ ಕಾತುರಕ್ಷಣೆ ಮಾಡುವ ಕೂಟಕ್ಕೆ ಒಳಿಮರೆ ಕಾಯಿರನಕ್ಕೆ ಕೊಡವಡಲ್ಲಿ ಉಳ್ಳ ಗುರಿಕಾರಲ ಒಳಿಕೊಂಡವಪ್ಪ ಉದ್ದೇಶದ ಶುರುವಾನ ತೋಕು ನಮ್ಮೆನ ಈ ಆಂಡ್ ಆಲಮಾಡ ಒಕ್ಕಡ ಆದನಲ್ಲಿ 10 October ಪಿಂಜ 11 ಪೊನ್ನಂಪೇಟೆರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಿ ಪರಂಬಲು ನರ್ತುವ. ಕೊಡವ ಶೂಟರ್ಸ್ ಫೆಡರೇಷನ್ ರ ಸಹಕಾರದ ನರ್ಪ ಈ ಆಂಡ್ ಹತ್ರ ತೋಕು ನಮ್ಮೆರ ಲೋಗೋ ಬಿಡುಗಡೆ ಮಾಡಿತ್ತು. ಸುದ್ದಿಗಾರಗಳ ಕೂಡ ತಕ್ಕ ಪರಂದ ಫೆಡರೇಷನ್ ರ ನಿರ್ದೇಶಕಗಳನ್ನ ಆಲೆಮಾಡ ಕೀರ್ತನ್ ತಮ್ಮಯ್ಯ ದಂಡನೇ ಕಾಲತ್ರ ಕೊಡವ ತೋಕು ನಮ್ಮೆಲೆ ಈ ಆಂಡ್ ಸುಮಾರು 350 ಒಕ್ಕ ತಂಡ ಕೂಡಿಯಾಡುವ ಅಂದಾಜು ಉಂಡು. 0.22 ಪಿಂಜ 12 ಬೋರ್ ವಿಭಾಗದ ನರಪ ಪೈಪೋಟಿಲ್ ಒರು ಒಕ್ಕ ತಿಂಜ 18 ಬಯತು ಕಡಂದ ದಂಡ ಜನರ 4 ತಂಡ ಕೂಡಿಯಾಡುವ ಅವಕಾಶ ಉಂಡು ಎಂದು ಅರಿಚಿಟ್ಟಿತ್ತು. ನೋಂದಣಿ ಇದೇ 16 ಶುರುವಾಯಿತು. September 30 ಆಕಿರಿಯಾಪ ಅನ್ನು ಮಾಹಿತಿ ಕೊಡುತ್ತದೆ. ತೋಕು ನಮ್ಮೆಲೆ ಕೂಡಿಯಾಡುವ ಕಿರಾದೆ ಉಳ್ಳ ಒಕ್ಕ ತಂಡ WWW.alemada-okka.online

0: register-2.com ஜாலத்தானத்திர மூலக்க இல்லைங்க 97 41 2 1 2 3 இல்லைங்க 99 01 2 2 1 9 4 5 நம்பருக்கு ஃபோன் மடித்து நோந்தணி மாடியோல் ஒன்று அரிச்சிட்டு சுத்திகோஷ்டில் தோக்கு நமேர அத்தியக்ஷ அலைமர சோமண்ண குண்ணனிக்க முக்கியப்பட்டவு ஹாஜரிஞ்சத்து ವಿಶ್ವ ಆನೆ ನಾಳರ ಮಾರಿಪತ್ತು ನಾಗರಹೊಳೆ ನರಿ ಸಂರಕ್ಷಿತ ಪ್ರದೇಶತ್ರ ಹುಣಸೂರು ವನ್ಯಜೀವಿ ವಿಭಾಗ ಪಿಂಜ ವಿರಾಜಪೇಟೆ ಅರಣ್ಯ ವಿಭಾಗತ್ರ ಕೂಡು ಕೂಟತ್ತು ನರ್ತನ ಬಾರೆ ಬಾರೆ ಪೈಪೊಟಿಲ ಗದ್ದೈಂಗಕ್ಕ ಮೊದಕೊಡಪ ಕಾರ್ಯಕ್ರಮ ಕೂಡುನನೆಕ್ಕೆ ಆನೆಯಳ ಪುಡ್ತತ್ತು ಬೆಪ್ಪಕ್ಕ ಬಳಸುವ ಪುದಿಯ ತಂತ್ರಜ್ಞಾನತ್ರ ಹತ್ಯಾರರ ಪ್ರದರ್ಶನತ್ತನ ನಾಳೆ ಪಲಕ 10:30 ಪೊನ್ನಪೇಟೆ ಅರಣ್ಯ ಮಹಾವಿದ್ಯಾಲಯತ್ತು ಏರ್ಪಾಡು ಮಾಡಿತ್ತು ಸ್ಕೂಲು ಕಾಲೇಜು ಮಕ್ಕ ಪಿಂಜ ಸಾರ್ವಜನಿಕ ಗೌರ ಕಣಕಲು ಕೂಡಿ ಅಡಿತ್ತು ಕಾರ್ಯಕ್ರಮತ್ರ ಪ್ರಯೋಜನ ಪಡೆದವನಕ್ಕೆ ನಾಗರಹೊಳೆ ನರಿ ಸಂರಕ್ಷಿತ ಪ್ರದೇಶತ್ರ ಹುಣಸೂರು ವನ್ಯಜೀವಿ ವಿಭಾಗತ್ರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯು ಆನ ಕ್ಷೇತ್ರ ನಿರ್ದೇಶಕಂಗ ಅರಿಚಿಟ್ಟಿತ್ತು ಕರ್ನಾಟಕ ಲೋಕಾಯುಕ್ತತ್ರ ಕೊಡಗು ಜಿಲ್ಲೆಯ ಅಧಿಕಾರಿಯ ಲೋಕಾಯುಕ್ತ ಕಾಯ್ದೆ ಅಡಿಲು ಪುಕಾರು ಅರ್ಜಿಯನ್ನು ಕೊಡ್ತಿತ್ತು ದುಂಬುಚಿಟ್ಟಿತ್ತು ನೋಟರೇಂಜ್ ಅಫಿಡವಿಟ್ ಮಾಡಿಚಿಟ್ಟ ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನತನ ನಾಳೆ ಫಲಕ 11 ಮಧ್ಯಾಹ್ನ 1 ತನ ವಿರಾಜಪೇಟೆ ತಾಲೂಕು ಕಚೇರಿ ಸಭಾಬಾಡಿಲು ನರ್ತುವ ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಮಾಡಿಕೊಡಪಕ್ಕೆ ತಡ ಮಾಡುವ ಕೂಡುನನೆಕ್ಕೆ ಅನವಶ್ಯಕ ತೊಂದರೆ ಕೊಡಪಂತ ಅಧಿಕಾರಿಯ ಪಿನ್ನ ಸಿಬ್ಬಂದಿಯ ವಿರುದ್ದ ಸಾರ್ವಜನಿಕಂಗ ನಿರ್ಕಮಾಡಿನ ಅರ್ಜಿಲು ಪುಕಾರು ಕೊಡ್ತಿತ್ತು ಅಭಿಯಾನತರ ಪ್ರಯೋಜನ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತತ್ರ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು ದಂಡಾಯಿರ್ತಿ 26-27 ಸಾಲಕೊತ್ತನೆಗೆ ಜಾರಿಕೊಂಡ ಬಂದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಡಿಲು ಜಿಲ್ಲೆಯ ಮುಖ್ಯಪಟ್ಟ ಬೆಳೆಲು ಒಂದಾನ ನಲ್ಲಮಳು ಪಿನ್ನ ಅಡಿಕೆ ಬೆಳೆಗೆ ನೋಂದಣಿ ಮಾಡಿಯೋಕ್ ಇದೇ 14 ಅವಕಾಶ ಕೊಡ್ತಿತ್ತು ಎಂದು ಅರಿಚಿಟ್ಟ ತೋಟಗಾರಿಕೆ ಇಲಾಖೆ ರೂಪ ನಿರ್ದೇಶಕಂಗ ರೈತಂಗ ಇದನ್ನು ಪ್ರಯೋಜನ ಪಡೆದು ತಂಗಡ ಪಕ್ಕತ್ರ ಬ್ಯಾಂಕ್ ಇಲ್ಲೆಂಗಿ ಗ್ರಾಮವನ್ ಇಲ್ಲೆಂಗಿ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಯಿತು ವಿಮೆ ಯೋಜನೆಗೆ ನೋಂದಣಿ ಮಾಡಿಯೆಂಡು ಇದೇ 14 ಒಳೆಯ ಪ್ರೀಮಿಯಂ ಕಟ್ಟುವಂತೆ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು ಇಲ್ಲಿಗೆ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್ ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮುಳಿಯ ಸಿಲ್ವೇರಿಯಾ ಮಡಿಕೇರಿ ಗೋಣಿಗುಪ್ಪಲು ಸೋಮವಾರಪೇಟೆ ಪುತ್ತೂರು ಬೆಳ್ತಂಗಡಿ ನೆಲ್ಯಾಡಿ ಬೆಂಗಳೂರು
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ
4: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17 ಮುಂದುವರಿಸಲಾಗಿದೆ ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್ ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್ ಅತ್ಯಧಿಕ ಸೇವಿಂಗ್ಸ್ ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
6: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೋಕ್ ಇರಿಟ್ಟಿ
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
6: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
8: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟ್ಟಿ ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ ಪಿ2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ
6: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗೊಬ್ಬಲು ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್ ಹಸ್ಕೋವನ್ನ ಇಮಾಸ್ ವಿರಾಟ್ ಸ್ಟಿಲ್ ಚೈನ್ಸಾ ಡಿಜಿಟಲ್ ತೂಕದ ಯಂತ್ರ ಎಸ್ಪಿ ಬ್ಯಾಟರಿ ಸ್ಪ್ರೇಯರ್ ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು ಕೀಟನಾಶಕಗಳು ಸ್ಕಿಪ್ಪರ್ ಹಾಗೂ ಜೆಟ್ಸ್ 3 KV ಇಂದ 100 KV ವರೆಗಿನ ಜನರೇಟರ್ ಗಳು ಆಯಿಲ್ ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ ವುಡ್ ಚಿಪ್ಪರ್ ಬ್ಲೋವರ್ ಕಾಫಿ ಹಲ್ಲರ್ ಮಷೀನ್ ಮಾಯಿಶ್ಚರ್ ಮೀಟರ್ ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705 ಮೊಬೈಲ್ 9108752744 ಅಥವಾ 9448448744
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ
10: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್

0: ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ರೈತ ಬಾಂಧವರೇ, ಪೊನ್ನಿಮಾನಿಸ್ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
1: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ಉಡ್ಚಿಪರ್ ಮಷಿನ್,
0: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
1: ಸಂಪರ್ಕಿಸಿ
0: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
2: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
3: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8:30:35.
1: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
2: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
3: ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ.
1: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
3: ಓಡುವ ನೀರನ್ನು ನಡೆಯುವ ಹಾಗೆ
2: ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.
3: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
1: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ.
0: ಈಗ ಕೆಲವು ಪ್ರಕಟಣೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಇಲ್ಲಿಂದ ಬಂದ ಪ್ರಕಟಣೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯವು ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಗತಿಪರ ರೈತ ಮತ್ತು ರೈತ ಮಹಿಳೆ ಹಾಗೂ ಯುವ ರೈತ ಮತ್ತು ರೈತ ಮಹಿಳೆಯರ ಪ್ರಶಸ್ತಿಯನ್ನು ಕೃಷಿ ಮೇಳದಲ್ಲಿ ನೀಡಲು ಸನ್ಮಾನಿಸಲು ತೀರ್ಮಾನಿಸಿದೆ. ಈ ಪ್ರಶಸ್ತಿಗಳಿಗೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಎಲ್ಲಾ ಜಿಲ್ಲೆಗಳಿಂದ ಜಿಲ್ಲೆಗೊಬ್ಬರಂತೆ ರೈತ ಮತ್ತು ರೈತ ಮಹಿಳೆಯರು ಹಾಗೂ ತಾಲೂಕಿಗೊಬ್ಬರಂತೆ ಯುವ ರೈತ ಮತ್ತು ರೈತ ಮಹಿಳೆಯನ್ನು ಆಯ್ಕೆ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಮಗ್ರ ಕೃಷಿ ಪದ್ಧತಿಯನ್ನು ಪಾಲನೆ ಮಾಡುತ್ತಿರುವ ಕೊಡಗು ಜಿಲ್ಲೆಯ ರೈತ ಮತ್ತು ರೈತ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆಗಳನ್ನು ಜಂಟಿ ಕೃಷಿ ನಿರ್ದೇಶಕರು ಮಡಿಕೇರಿ ಅಥವಾ ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಅಥವಾ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇಲ್ಲವೇ ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮಡಿಕೇರಿ ಅಥವಾ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಇಲ್ಲಿಗೆ ಈ ತಿಂಗಳ 25ರೊಳಗಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿಯನ್ನು ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇಲ್ಲಿಂದ ಬಂದ ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇವರ ವತಿಯಿಂದ ಈ ತಿಂಗಳ 14ರಂದು ಕಲ್ಯಾಣಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅರೆನಾ ವಿರಾಜಪೇಟೆ ಇಲ್ಲಿ ಬೆಳಿಗ್ಗೆ 10ರಿಂದ ಅಪರಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಇಲ್ಲಿ ರಿಲೇಷನ್ಶಿಪ್ ಮ್ಯಾನೇಜರ್, ಫ್ರಂಟ್ ಆಫೀಸರ್ ಎಕ್ಸಿಕ್ಯೂಟಿವ್, ಸರ್ವಿಸ್ ಅಡ್ವೈಸರ್, ಡ್ರೈವರ್ ಮತ್ತು ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಪಿಯುಸಿ ಪದವಿ, ಡಿಪ್ಲೊಮೊ ಹಾಗೂ ಐಟಿಐ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಭಾಗವಹಿಸಿ

ವಹಿಸಿ ಉದ್ಯೋಗದ ನೆರವನ್ನು ಪಡೆದುಕೊಳ್ಳಬಹುದು. ಅಭ್ಯರ್ಥಿಗಳು, ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣ ಪತ್ರ ಇದು ಅನ್ವಯಿಸುವವರಿಗೆ ಮಾತ್ರ, ಹಾಗೂ ಸ್ವವಿವರ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ಇಲ್ಲಿಂದ ಬಂದ ಪ್ರಕಟಣೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ಅಕ್ಟೋಬರ್ 1ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ರಾಜ್ಯ ಮಟ್ಟದಲ್ಲಿ ಆಚರಿಸುವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಾದ ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ ಮತ್ತು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಮಾಜ ಸೇವೆ, ಈ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರಿಗೆ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ನಾಗರಿಕರು ಹಾಗೂ

ಕಾನೂನು, ಕ್ರೀಡೆ ಮತ್ತು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಮಾಜ ಸೇವೆ, ಈ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರಿಗೆ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ನಾಗರಿಕರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೀಡುವ ಪ್ರಶಸ್ತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗದಿತ ಅರ್ಜಿ ನಮೂನೆಯನ್ನು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡೆದು ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಯನ್ನು ಎಲ್ಲ ದಾಖಲಾತಿಗಳೊಂದಿಗೆ ದ್ವಿಪ್ರತಿಯಲ್ಲಿ ಈ ತಿಂಗಳ 24ರ ಸಂಜೆ 5 ಗಂಟೆಯ ಒಳಗಾಗಿ ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 08272295829 ಸಂಪರ್ಕಿಸಬಹುದು ಅಥವಾ ಕಚೇರಿಗೆ ಬಂದು ಮಾಹಿತಿ ಪಡೆದುಕೊಳ್ಳುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೊಡಗು ಜಿಲ್ಲೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆಗಳನ್ನು ಕೇಳಿದಿರಿ. ಸಮಯ 8:35:30 ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ನಿನ್ನೆ ಪ್ರೀತಿಸುವೆ ಚಿತ್ರಕ್ಕಾಗಿ ರಾಜೇಶ್ ಹಾಗೂ ಚಿತ್ರ ಹಾಡಿದ ಗೀತೆ. ಸಂಗೀತ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಲರ ಕೀರ್ತಿಲಾಲ್ಸ್ ಎಕ್ಸ್ಕ್ಲೂಸಿವ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
3: ಶ್ರೋತೃಗಳೇ, ಈ ಬೆಳಿಗ್ಗೆ 8:50 ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಸ್ವರ ವಾದನ ಎನ್ ನಾಗರಾಜು ಅವರಿಂದ. 11:00 ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಂತರ್ಗಾಮಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕ್ಯಾಚ್ ದ ರೈನ್, ಮಳೆ ನೀರು ಸಂರಕ್ಷಣೆ ಕುರಿತು ಕಾರ್ಯಕ್ರಮ. ಪ್ರಸ್ತುತಿ ಶ್ರುತಿ ಸಂಜೀವ್ ಹಾಗೂ ವಿನೋದ್ ಮೂಡಗದ್ದೆ, ನಿರ್ವಹಣೆ ಜಗದೀಶ್ ಪಿಎಂ. ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾ ಎಸ್ಜೆ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಈ ರಾತ್ರಿ 7:45ಕ್ಕೆ ಅರೆಭಾಷೆ ಐಸಿರಿ, ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಆಟಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೋಡಿ ಹಕ್ಕಿ ಚಿತ್ರಕ್ಕಾಗಿ ರಾಜೇಶ್ ಹಾಗೂ ಚಿತ್ರ ಹಾಡಿದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ ಆಕಾಶವಾಣಿ ಮಡಿಕೇರಿ. ಸಮಯ 8:50 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪರರಿನೇ ಜೀವಿಪನೋ ನರಜಂತು ಪಶುಪಕ್ಷಿ ಕೀಟ ಮೀನ್ಗಳವೋಲ್. ಪರಹಿತದ ಮಾತಿರಲಿ ಪರರಿನೇ ಜೀವಿಪನು ನರಜಂತು ಪಶುಪಕ್ಷಿ ಕೀಟ ಮೀನ್ಗಳವೋಲ್. ಪರರಿ ನೆಳೆಸದೇನನುಂ ಪರರಿಗುಪಕರಿಪ ತರುಜನ್ಮ ವಲಪುಣ್ಯ ಮಂಕುತಿಮ್ಮ. ಪರರಿ ನೆಳೆಸದೇನನುಂ ಪರರಿಗುಪಕರಿಪ ತರುಜನ್ಮ ವಲಪುಣ್ಯ ಮಂಕುತಿಮ್ಮ.

ಈ ಪದ್ಯವನ್ನು ವೃಕ್ಷ ಮಹಿಮೆ ಅಂತ ಕರಿಬಹುದು. ಮರ ಅಲ್ಲಿ ತೃಣ ದೊಡ್ಡದು ಅಂತ ಹೇಳಿದ್ರು, ಸಾಧು ಅಂತ ಹೇಳಿದ್ರು. ಇಲ್ಲಿ ಈ ವೃಕ್ಷದ ಜೀವನ ಇದೆಯಲ್ಲ, ಮರದ ಜೀವನ ಇದೆಯಲ್ಲ, ಅದು ಶ್ರೇಷ್ಠವಾದದ್ದು. ನೋಡಿ, ಲೋಕದಲ್ಲಿ ನಾವೆಲ್ಲರೂ ಕೂಡ ಪರಹಿತದ ಮಾತಿರಲಿ, ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡೋ ಮಾತಿರಲಿ, ಪರರಿಂದಲೇ ಜೀವಿಸ್ತೀವಿ ನಾವು. ನನಗೆ ಆಹಾರ ಇಲ್ಲದೇ ಇದ್ರೆ ಆಗೋದಿಲ್ಲ, ನಿದ್ದೆ ಇಲ್ಲದೇ ಇದ್ರೆ ಆಗೋದಿಲ್ಲ, ನೀರಿಲ್ಲದೇ ಇದ್ರೆ ಆಗೋದಿಲ್ಲ. ಯಾರ್ಯಾರು ಅಂದರೆ ಜಂತು, ಪಶು, ಪಕ್ಷಿ, ಕೀಟ, ಮೀನು ಇವುಗಳಂತೆ ಮನುಷ್ಯ ಕೂಡ ಬದುಕ್ತಾನೆ. ಇನ್ನೊಬ್ಬರ ನೆರವನ್ನೇ ಬಯಸುವ ಬದುಕು ನಮ್ಮದು. ಪರರಿನ್ ಎಳಸದರಿ ಏನು ಮಂ. ಆದರೆ ಮರ ಇದೆಯಲ್ಲ, ಭಾಳ ದೊಡ್ಡ ಮಾತಿದು. ಮರ ಇನ್ನೊಬ್ಬರಿಂದ ಏನು ಬಯಸುತ್ತೆ ನೋಡಿ, ಸುಮ್ಮನೆ ಮರ ನೋಡಿ, ನೆರಳು ಕೊಡುತ್ತೆ ನಿಮಗೆ, ಹಸಿರು ಕೊಡುತ್ತೆ, ಮತ್ತು ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ, ಬಂದ ನೀರನ್ನು ಹೀರ್ಕೊಡುತ್ತೆ, ನಿಮ್ಮಿಂದ ಏನೂ ಕೇಳೋದಿಲ್ವಲ್ಲ ಅದು. ಅದರಿಂದ ಏನೂ ಸಮಾಜದಿಂದ ಸಹಾಯವನ್ನು ಬಯಸದೆ ಪರರಿನ ಎಳಸದೇನು ನಮ್ಮ ಎಳಸು ಅಂದರೆ ಬಯಸು ಅಂತ, ಏನನ್ನೂ ಎಳಸದೆ ಬಯಸದೆ ಪರರಿಗೆ ಉಪಕರಿಪ, ಇನ್ನೊಬ್ಬರಿಗೆ ಉಪಕಾರ ಮಾಡುತ್ತಲ್ಲ ಆ ತರು ಜನ್ಮ, ಅದು ಪುಣ್ಯ. ಭಾಳ ಒಳ್ಳೆ ಮಾತು. ಲೋಕದಲ್ಲಿ ನಾವು ದೊಡ್ಡವರು ಅಂದ್ಕೊಂಡಿದ್ದೀವಿ, ಆದರೆ ನಮಗಿನ್ನ ದೊಡ್ಡವರು ಇರ್ತಾರೆ. ಮರ ಅಂತಹ ದೊಡ್ಡವರ ಸಾಲಿಗೆ ಸೇರುವಂಥ ಒಂದು ಚೈತನ್ಯ ಹೊಂದಿದೆ. ಈ ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತೆ ಅಂತ ಕೆಲವರು ಅಂದ್ಬಿಡ್ತಾರೆ, ಗೊತ್ತಿಲ್ಲದೆ ಹೇಳಿಬಿಡ್ತಾರೆ. ಕಷ್ಟ ಮನುಷ್ಯನಿಗಲ್ಲದೆ ಮರ ಏನು ಮಾಡುತ್ತೆ, ಎಷ್ಟು ಕಷ್ಟ ಬಂದರೂ ಕೂಡ ಮನದ ಬೇರದು ಸದೃಢಂಗೊಳೆ ಕೀಟ ಹಿಂಸೆಗೆ ಜಗ್ಗದೊಲ್ ಮಾಡುತ್ತೆ. ಅಂತಹ ಮರ ನಮಗೆ ಆದರ್ಶಪ್ರಾಯವಾಗಿರಬೇಕು. ಡಿ ವಿ ಜಿಯವರು ಇದನ್ನು ಬಹಳ ಪುತಿನ ಡಿ ವಿ ಜಿ ಕುವೆಂಪು

ಈಗಲೂ ಮರಗಳನ್ನು ಮೆಚ್ಚಿರೋ ರೀತಿ ಒಂದು ಅಧ್ಯಯನದ ವಸ್ತುವಾಗುವಷ್ಟು ದೊಡ್ಡದಾಗಿದೆ. ಡಿ ವಿ ಜಿಯವರು ಅಷ್ಟೇ, ಪರಾವಲಂಬಿಗಳಾಗಬಾರ್ದು, ನಮ್ಮಿಂದ ಏನಾದರೂ ಸಹಾಯ ಆಗಲಾರ ಮಾಡಬೇಕು. ಇದು ಈ ಪದ್ಯದ ಮರದ ಅರ್ಥ.

ಕರಳ ನಿನಿತನು ಕೊಡುವ ದಣಿವ ನಿನಿತನು ಕಳೆವ ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನಿಪ ನೆರಳ ನಿನಿತನು ಕೊಡುವ ದಣಿವ ನಿನಿತನು ಕಳೆವ ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನಿಪ ತರುವಾಗಿ ಮನೆಯೊಳಗು ಹೊರಗು ನಿಂ ಬೆಳೆಯುತ್ತಿರೆ ಪರಮ ಧರ್ಮವದೆಲವೋ ಮಂಕುತಿಮ್ಮ ತರುವಾಗಿ ಮನೆಯೊಳಗು ಹೊರಗು ನಿಂ ಬೆಳೆಯುತ್ತಿರೆ ಪರಮ ಧರ್ಮವದೆಲವೋ ಮಂಕುತಿಮ್ಮ

0: ವಿಚಿತ್ರೋಕ್ಕಾಡು ಪದಿಯದು. ನೆರಳ ನೀನಿತ್ತನೂ ಕೊಡುವ, ಸ್ವಲ್ಪ ನೆರಳು ಕೊಡುತ್ತೆ. ದಣಿವ ನೀನಿತನೂ ಕಳೆವ, ನಿಮ್ಮ ಆಯಾಸವನ್ನು ಸ್ವಲ್ಪ ಪರಿಹಾರ ಮಾಡುತ್ತೆ. ಮರ ಮರದ ವಿಚಿತ್ರ ಮುಂದುವರಿತಾ ಇದೆ ಇಲ್ಲಿ. ಸ್ವಲ್ಪ ನೆರಳು ಕೊಡುತ್ತೆ, ಸ್ವಲ್ಪ ಆಯಾಸವನ್ನು. ಮನುಷ್ಯನಿಗೆ ತುಂಬ ಬಿಸಿಲಲ್ಲಿ ಹೋಗ್ತಾ ಇರುವಾಗದ್ದು ಮರ ಸಿಕ್ಕಿಬಿಟ್ರೆ ಎಷ್ಟು ಆನಂದವಾಗುತ್ತೆ ನೋಡಿ. ಹಾಗೆ ನೆರಳ ನಿಂತನು ಕೊಡುವ, ದಣಿವ ನಿಂತನು ಕಳೆವ, ತಿರೆಯ ಪಯಣದ ಹೊರೆಯ ಸುಳುವೆನಿಪ. ಈ ಸುಳು ಕನ್ನಡದಲ್ಲಿ ಇಲ್ಲದ ಶಬ್ದ, ಅಪೂರ್ವ ಶಬ್ದ ಇದು. ತಿರೆಯ ಪಯಣದ ಹೊರೆಯನ್ನ ಏನಿಟ್ಟು ಸುಳುವೆನಿಪ. ಸುಳು ಅಂದ್ರೆ ಸುಲಭ ಅಂತೇಳಿ, ತೆಲುಗಿನಲ್ಲಿ ಇದೆ ಈ ಶಬ್ದ ಹಗುರ ಅಂತ ಹೇಳ್ಬಿಟ್ಟು. ನಮ್ಮ ಬದುಕಿನ ಒಂದು ದ್ರವ್ಯವನ್ನ ಹಗುರಗೊಳಿಸುವಂತಹ ತರುವಾಗಿ ಮನೆಯೊಳಗ ಹೊರಗ ನೀನು ಬೆಳೆಯುತ್ತೀರೆ. ಆ ಮರವಾಗಿ ನೀನು ಬೆಳೆದ್ರೆ ಪರಮ ಧರ್ಮ. ಒಂದು ಮರ ಬೆಳೆದಂತೆ ಬೆಳಿಬೇಕಪ್ಪ ನೀನು. ಇನ್ನೊಬ್ಬರಿಗೆ ಸಾಧ್ಯ ಆದರೆ ನೆರಳು ಕೊಡಬೇಕು, ಆಯಾಸ ಇದ್ರೆ ಪರಿಹಾರ ಮಾಡಬೇಕು, ಆಮೇಲೆ ಬದುಕನ್ನು ಸುಲಭಗೊಳಿಸಬೇಕು. ಅಂತಹ ವೃಕ್ಷ ನೋಡಿ, ವೃಕ್ಷವನ್ನು ಎಷ್ಟು ಹೊಗಳಿದ್ರೂ ಡಿ ವಿ ಜಿ ಅವರಿಗೆ ತೃಪ್ತಿ ಇಲ್ಲ. ಇಲ್ಲಂತೂ ಅದರ ಮಹಿಮೆಯನ್ನು ಎಷ್ಟು ಆಗಸಕ್ಕೆ ಏರಿಸಿಬಿಟ್ಟಿದ್ದಾರೆ ಅಂತ ಹೇಳಬೇಕು. ನೀನು ಅಷ್ಟೇ, ಮರವಾಗಿ ಮನೆಯೊಳಗೋ ಹೊರಗೋ ನೀನು ಬೆಳೆಯುತ್ತೀರೆ ಪರಮ ಧರ್ಮ. ವೃಕ್ಷ ಜೀವನವೇ ಪರಮ ಧರ್ಮ, ಅದನ್ನು ಪಾಲಿಸೋದೇ ನಮ್ಮ ಒಂದು ಕೆಲಸ ಆಗಬೇಕು ಅನ್ನೋದು ಈ ಪದ್ಯದ ಆಶಯ.
1: ತಜ್ಞದರ್ಶಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಶ್ರೋತೃಗಳು ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013 ಭಾಗವಹಿಸುತ್ತಾರೆ ವಕೀಲರಾದ ಸಿರಿ ವಾನಳ್ಳಿ, ಮೈಸೂರು ವಿಶ್ವವಿದ್ಯಾಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಸ್ಟ್ರೋ ಆಥರೈಟಿಸ್ ಕಾಯಿಲೆಗಳಿಗೆ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ, ಈ ವಿಷಯ ಕುರಿತು ಡಾ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು, ಡಾ ಸಹನಾ ನಾಯಕ ಅವರಿಂದ ಮಾಹಿತಿ. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಈ ಮೂರು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
2: ಯೂಶುವಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
3: ದಿಸ್ ಇನ್ಫಾರ್ಮೇಷನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
6: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
8: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
7: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
8: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.

ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. ಕರ್ನಾಟಕದ ಮೂಲ ನಿವಾಸಿ ಮಿಲಿಟರಿ ಪಿಂಚಣಿದಾರರ ಮಾಜಿ ಸೈನಿಕರ ಮಕ್ಕಳಿಗೆ 2025-26 ಸಾಲಿನಲ್ಲಿ 1ನೇ ತರಗತಿಯಿಂದ ಅಂತಿಮ ವರ್ಷದ ಪದವಿ ಅಥವಾ ಡಿಪ್ಲೊಮಾದವರೆಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 31 ನವೆಂಬರ್. ಹವಾಲ್ದಾರ್ ಮತ್ತು ಕೆಳಗಿನ ರ್ಯಾಂಕಿನ ಮಾಜಿ ಸೈನಿಕರು ಶಿಷ್ಯ ವೇತನಕ್ಕಾಗಿ

ಗೆ ವೆಬ್ಸೈಟ್ www.ksb.gov.in ಅಲ್ಲಿ ಆನ್ಲೈನ್ ನಲ್ಲಿ ಡಿಸೆಂಬರ್ ಮಾಹೆಯ ಒಳಗಡೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.

ಈಗ ಸಮಯ 9:05. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ಅವರ ರಚನೆ, ಹಾಡಿದರೆ MD ಪಲ್ಲವಿ ಹಾಗೂ ರಾಜೇಶ್ ಕೃಷ್ಣನ್.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಈಗ ಕೇಳಿ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ, ಹಾಡಿದ್ದಾರೆ ಪ್ರಭಾ ಜೆ ಇಮಾನ್ದಾರ್.

ಭಾವಗೀತೆಗಳನ್ನ ಇಂದು ಸಂಜೆ 4 ಗಂಟೆಗೆ ಮತ್ತೆ ಕೇಳುವಿರಿ. 4:30ಕ್ಕೆ ನೆನಪು ನೆನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು. ಇಂದು ಸಂಜೆ 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕ್ಯಾಚ್ ದ ರೈನ್, ಮಳೆ ನೀರು ಸಂರಕ್ಷಣೆ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:45ಕ್ಕೆ ಅರೆಭಾಷೆ ಐಸಿರಿ, ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಆಟಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಈ ರಾತ್ರಿ 7:45ಕ್ಕೆ. ಆಕಾಶವಾಣಿ ಮಡಿಕೇರಿ, ಸಮಯ 9:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರ ಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಹಲವರಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂತೋಷ್ ಕೆಎನ್. ಮಡಿಕೇರಿಯಲ್ಲಿ ವಾತಾವರಣ ಹೇಗಿದೆ ಅಂದ್ರೆ ಆ ಕಡೆ ತುಂಬಾ ಮಳೆನೂ ಅಲ್ಲ, ಹಾಗಂತ ಸೂರ್ಯನೂ ಕಾಣ್ತಿಲ್ಲ. ಮಂಜು ಮುಸುಕಿ ಚಳಿಯನ್ನ ಹೊದ್ದು ಮಲಗಿದೆ ಮಡಿಕೇರಿ. ಜಿಟಿಪಿಟಿ ಅಂತ ಮಳೆ, ಕಣ್ಣಲ್ಲಿ ನಿದ್ದೆಯ ಮಂಪರು, ಮೈಯಲ್ಲಿ ಒಂಥರ ಆಲಸ್ಯ. ನನ್ನಂತಹ ಸೋಮಾರಿಗೆ ಹೇಳಿ ಮಾಡಿಸಿದಂತಿದೆ. ಆದರೆ ನಮ್ಮ ರೈತ ಸೋಮಾರಿ ಅಲ್ವಲ್ಲ, ಆತ ತನ್ನ ಗದ್ದೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಾನೆ. ಮಕ್ಕಳು ಕೂಡ ಹಾಗಲ್ವಲ್ಲ, ಅವರು ವಿದ್ಯೆ ಕಲಿಯಲು ಶಾಲಾ ಕಾಲೇಜಿಗೆ ಹೋಗಿದ್ದಾರೆ. ಇನ್ನು ಆಟೋ ಚಾಲಕರು, ಟೈಲರು, ಅಂಗಡಿ ನಡೆಸೋರು, ಗೃಹಿಣಿಯರು, ಯಾರು ಸೋಮಾರಿಗಳಲ್ಲ. ಅವರವರ ಕೆಲಸ ಮಾಡ್ತಾ ಬೇಕಾದ್ರೆ ರೇಡಿಯೋ ಕೇಳ್ತಿರ್ತೀರ. ಈ ಸೋಮಾರಿತನದ ಬಗ್ಗೆ ಮಾತನಾಡಲು ಕಾರಣ ಇದೆ. ನಿನ್ನೆ ನನಗೆ ಮಾಡಲಿಕ್ಕೆ ಏನು ಕೆಲಸ ಇಲ್ಲ ಅಂತ ಏನು ಮಾಡಿದೆ, ಸಮಯ ಕಳೆಯಲು ನಮ್ಮ ಜೋಡಿಗೆ ಬರುತ್ತಲ್ಲ ಅದೇ ಮೊಬೈಲು, ಅದನ್ನು ಉಜ್ಜಿತ್ನಾ ಇದನ್ನ.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
2: ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ನಿನ್ನೆ ಸೋಮಾರಿಗಳ ದಿನ ಅಂತೆ. ಮೊದಲೇ ಸೋಮಾರಿಗಳು, ಅವರಿಗೆ ದಿನ ಒಂದು ಬೇರೆ ಕೇಡು ಅಂತ ಅನ್ಕೊಳ್ಬೇಡಿ. ಹೀಗೊಂದು ದಿನ ಅಂತ ಆಚರಣೆ ಮಾಡ್ತಿರೋದು ಸೋಮಾರಿಗಳಿಗಾಗಿ ಅಲ್ಲ. ಇಂದಿನ ಈ ಒತ್ತಡದ ಬದುಕಿನಲ್ಲಿ ಸಿಲುಕಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವವರಿಗಾಗಿ. ಸಾಧನೆ, ಗುರಿ, ಟಾರ್ಗೆಟ್ಟು, ದುಡ್ಡು ಅಂತ ವರ್ಷವಿಡೀ ದುಡಿಯುವವರು ಒಂದು ದಿನ ತಮ್ಮೆಲ್ಲ ಒತ್ತಡವನ್ನು ಮರೆತು ಏನೂ ಮಾಡದೆ ಒಂದು ದಿನ ಹೊಸ ಚೈತನ್ಯವನ್ನು ಪಡೆದುಕೊಳ್ಳಲಿ ಅಂತ. ಇಲ್ಲಿ ಸೋಮಾರಿತನ ಅಂದರೆ ಒಂದು ದಿನವನ್ನು ಏನೂ ಉದ್ದೇಶವಿಲ್ಲದೆ ಕಳೆಯೋದು ಅಂತ ಅಲ್ಲ. ದಿನವಿಡೀ ಮಾಡುವ ಕೆಲಸ ಬಿಟ್ಟು ಮನಸ್ಸಿಗೆ ಖುಷಿ ನೀಡುವ ಚಟುವಟಿಕೆಯನ್ನು ನಡೆಸೋದು.

ನಿಮ್ಮ ಒತ್ತಡ ಕಮ್ಮಿ ಮಾಡೋದು. ಯಾವ ಗುರಿ ಅವಸರವಿಲ್ಲದೆ ನಮ್ಮೊಂದಿಗೆ ನಾವೇ ಒಂದು ದಿನ ಕಳೆಯೋದು ಅಂತ. ಹೀಗೊಂದು ದಿನ ನಮ್ಮನ್ನು ನಾವು ಸ್ವಿಚ್ ಆಫ್ ಮಾಡಿಕೊಂಡ್ರೆ ಏನಾಗುತ್ತೆ? ದಿನವಿಡೀ ಬಳಸಿ ಬಳಸಿ ಹ್ಯಾಂಗ್ ಆಗುವ ಮೊಬೈಲ್ನ ಪವರ್ ಆಫ್ ಮಾಡಿ ರೀಸ್ಟಾರ್ಟ್ ಮಾಡಿದರೆ ಹೇಗೆ ವೇಗವಾಗಿ ಕೆಲಸ ಮಾಡಲು ಆರಂಭಿಸ್ತೋ ಹಾಗೆಯೇ ತಜ್ಞರು ಹೇಳುವಂತೆ ಒಂದು ದಿನ ವಿಶ್ರಾಂತಿ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ, ಹೆಚ್ಚು ಉತ್ಸಾಹ, ಕೆಲಸದಲ್ಲಿ ದಕ್ಷತೆಯನ್ನು ನೀಡುತ್ತೆ, ದಣಿದ ಮಿದುಳು, ಏಕಾಗ್ರತೆ, ಜ್ಞಾಪಕ ಶಕ್ತಿ, ಯೋಚಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ, ಒತ್ತಡದಿಂದಾಗಿ ಹೆಚ್ಚು ಕಮ್ಮಿ ಆಗಿರುವ ಹಾರ್ಮೋನ್ಗಳು ಸಮತೋಲನಕ್ಕೆ ಬರುತ್ತೆ, ದೇಹದ ಉಲ್ಲಾಸಿತಗೊಳ್ಳುತ್ತದಂತೆ. ಹೀಗೆ ಅನೇಕ ಲಾಭಗಳಿದೆ ಅಂತೆ. ಹೌದು, ಈ ದಿನ ಯಾವಾಗಲೂ ಒತ್ತಡದಲ್ಲಿ ದುಡಿಯೋರಿಗೆ ಆಯಿತು. ನನ್ನಂತಹ ಸೋಮಾರಿಗಳಿಗೆ ಏನು ಮಾಡೋದು? ಸೋಮಾರಿಗಳ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹನಲ್ಲದಿದ್ದರೂ ಆಡಳಿತ ಮಂಡಳಿಯಲ್ಲಿ ನನ್ನ ಹೆಸರನ್ನು ಸೇರಿಸುವಷ್ಟು ಅನುಭವ ಈ ಸೋಮಾರಿತನದಲ್ಲಿ ನನಗಿದೆ.

0: 10 ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಕೇಳ್ತಿರುವಿರಿ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ. ನಿನ್ನೆ ರಾಷ್ಟ್ರೀಯ ಸೋಮಾರಿಗಳ ದಿನ, ನ್ಯಾಷನಲ್ ಲೇಜಿ ಡೇ. ಹೀಗೊಂದು ದಿನದ ಪ್ರಯುಕ್ತ ಇದರ ಆಚರಣೆಯ ನಿಜವಾದ ಅರ್ಥ

ವನ್ನ ತಿಳಿಯದೆ ಸೋಮಾರಿಗಳೆಲ್ಲ ಸೇರಿ ಒಂದು ಸಭೆ ನಡೆಸಿ ಆ ಸಭೆಗೆ ಮುಖ್ಯ ಭಾಷಣಕಾರನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ರೆ ನಾನು ಏನೆಲ್ಲ ವಿಷಯವನ್ನು ಹೇಳ್ಬೋದಿತ್ತು ಅಂತ ನೆನ್ನೆ ಸುಮ್ಮನೆ ಏನು ಕೆಲಸ ಇರಲಿಲ್ಲ ನೋಡಿ, ಹಾಗೆ ಯೋಚಿಸ್ತಾ ಕುಳಿತಿದ್ದಾಗ ಕೆಲವು ಪಾಯಿಂಟ್ಗಳೆಲ್ಲ ಹೊಳೆಯಿತು. ಅದನ್ನು ಈಗ ಹೇಳ್ತೀನಿ ಕೇಳಿ. ಒಂಥರ ಭಾಷಣದ ಹಾಗೆ ನಾನು ಭಾಷಣ ಆರಂಭಿಸ್ತಾ, ತಮ್ಮೆಲ್ಲ ಸೋಮಾರಿತನವನ್ನು ಬಿಟ್ಟು ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಘದ ಎಲ್ಲ ಸಕ್ರಿಯ ಸದಸ್ಯರೇ, ರಾಷ್ಟ್ರೀಯ ಸೋಮಾರಿಗಳ ದಿನವನ್ನು ಆಗಸ್ಟ್ 10ರಂದು, ಅಂತಾರಾಷ್ಟ್ರೀಯ ಸೋಮಾರಿಗಳ ದಿನವನ್ನು ಅಕ್ಟೋಬರ್ 20ರಂದು, ಈ 2 ದಿನಗಳಂದು ಮಾತ್ರ ಆಚರಿಸೋದು ಎಷ್ಟು ಸರಿ? ನಾವು ಪ್ರತಿದಿನ ಆಚರಿಸಬೇಕು. ಹೋಗಲಿ, ವಾರದಲ್ಲಿ ಒಮ್ಮೆ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಹೀಗೆ, ಅಥವಾ ತಿಂಗಳಿಗೊಮ್ಮೆ ಆದರೂ ಆಚರಿಸುವಂತಾಗಬೇಕು. ಈ ಬೇಡಿಕೆನ ನಾವು ಸಂಬಂಧಪಟ್ಟವರಿಗೆ ಸಲ್ಲಿಸಬೇಕಾದ್ರೆ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಹೆಚ್ಚಾಗಬೇಕು. ಈ ಸೋಮಾರಿತನವನ್ನು 1 ದಿನವಾದರೂ ಕಮ್ಮಿ ಮಾಡಿ ನಾವು ಕೆಲಸ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಅವನು ಮಾಡಲಿ ಇವನು ಮಾಡಲಿ ಅಂತ ಸುಮ್ಮನೆ ಕುಳಿತರೆ ಸಾಧನೆ ಮಾಡಲು ಸಾಧ್ಯವಿಲ್ಲ. ಶೇಕಡ 100ರಷ್ಟು ಸೋಮಾರಿತನವನ್ನು ಪೋಷಿಸುವವರಿಗೆ ತಿಂಗಳಿಗೆ ಪಿಂಚಣಿ ನೀಡುವಂತಾಗಬೇಕು, ಮತ್ತು ಅದನ್ನು ತಿಂಗಳ ಆರಂಭದಲ್ಲೇ ನೀಡಬೇಕು. ಮೊಬೈಲ್ ಡಾಟಾ ಪ್ಯಾಕ್ನ ಉಚಿತವಾಗಿ ನೀಡಬೇಕು. ಅಯ್ಯಯ್ಯೋ, ಇನ್ನೂ ಏನೇನೋ ಬೇಡಿಕೆಯೆಲ್ಲ ನೆನಪಾಗಿತ್ತು. ಆದರೆ ಆಗಲೇ ಬರೆದಿಟ್ಕೊಳ್ಳದೆ ಸ್ವಲ್ಪ ಸೋಮಾರಿತನ ಮಾಡಿಬಿಟ್ಟೆ. ಈಗ ಅದೆಲ್ಲ ನೆನಪಾಗ್ತಿಲ್ಲ, ಎಷ್ಟು ಅಂತ ನೆನಪು ಮಾಡ್ಕೊಳ್ಳೋದು ಬಿಡಿ. ಹಾಡು ಕೇಳಿ.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ಲೂಸಿವ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಚಿತ್ರಚಿತ್ತಾರ ಕೇಳ್ತಿರುವಿರಿ. ಈ ಸೋಮಾರಿತನ ಹೇಗೆ ಆರಂಭವಾಗುತ್ತೆ ಅಂತಾನೆ ಗೊತ್ತಾಗೋಲ್ಲ. ನಿಯಮಿತವಾಗಿ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ, ಒಂದು ದಿನ ಆ ಕೆಲಸ ಯಾವುದೋ ಕಾರಣಕ್ಕೆ ಬಿಟ್ಬಿಡ್ತೀವಿ, ಅದರಿಂದ ಏನೂ ತೊಂದರೆ ಆಗೋಲ್ಲ, ಆಗ ಶುರುವಾಗುತ್ತೆ ನೋಡಿ ಸೋಮಾರಿತನ. ಅಯ್ಯೋ, ಇನ್ನೊಂದು ದಿನ ಆ ಕೆಲಸ ಮಾಡಿದರೆ ಇದ್ರೂ ಏನು ಆಗೋಲ್ಲ ಅಂತ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಮುಂದೆ ಹಾಕ್ತೀವಿ. ಅಲ್ಲಿಗೆ ಸೋಮಾರಿತನ ಎಂಟ್ರಿ ಕೊಡ್ತು ಅಂತಾನೆ ಅರ್ಥ. ಯಾವಾಗಲೂ ಹೋಮ್ವರ್ಕ್ ಮಾಡಿ ಅಪ್ಡೇಟ್ ಆಗಿರ್ತಿದ್ದ ವಿದ್ಯಾರ್ಥಿ ಒಂದು ದಿನ ಹೋಮ್ವರ್ಕ್ ಮಾಡದೇ ಇರುವುದನ್ನು ನೋಡಿ ಟೀಚರ್ ಏನೂ ಶಿಕ್ಷೆ ನೀಡದೆ ಇನ್ನು ಮುಂದೆ ಹೀಗೆ ಮಾಡಬೇಡ, ನಾಳೆಯಿಂದ ಮಾಡ್ಕೊಂಡು ಬಾ ಅಂತ ಬಿಟ್ಟರೆ ಆ ಮಗುವಿನ ಮನಸ್ಸಿನಲ್ಲಿ ಹೋಮ್ವರ್ಕ್ ಮಾಡದಿದ್ರೂ ಏನೂ ಆಗೋಲ್ಲ ಅಂತ ಮನಸ್ಸಿಗೆ ಬಂದುಬಿಟ್ರೆ ಆಗ ಎಂಟ್ರಿ ಕೊಡುತ್ತೆ ಈ ಸೋಮಾರಿತನ. ಇವತ್ತೊಂದಿನ ಅಂತ ನೆಪ ಹುಡುಕುವ ಮನಸ್ಸು ನಂತರ ಪ್ರತಿದಿನ ಅದೇ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತೆ. ಮಳೆ ಬರ್ತಿರ್ತದೆ ಅಂತ ಇಟ್ಕೊಳ್ಳಿ, ಮನೆ ಎದುರು ಚರಂಡಿಯಲ್ಲಿ ಒಂದು ಸಣ್ಣ ಕಲ್ಲು ನಿಂತು ಅಲ್ಲಿ ನೀರು ನಿಂತಿರ್ತದೆ. ಸೋಮಾರಿತನದಿಂದ ಅದು ಏನಾಗೋದಿಲ್ಲ ಅಂತ ಮಾಡದೆ ಅಲ್ಲೇ ಅದನ್ನು ಕ್ಲೀನ್ ಮಾಡದೆ ಬಿಟ್ಟರೆ ಸಮಸ್ಯೆ ಇಲ್ಲ ಏನಾಗೋದಿಲ್ಲ ಅಂತ ಬಿಟ್ಬಿಟ್ರೆ ಅದು ಮುಂದಿನ ಅಪಾಯಕ್ಕೆ ಕಟ್ಟಿಟ್ಟ ಬುತ್ತಿ ಆಗಬಹುದು. ಒಮ್ಮೆ ಯಾರೋ ದೊಡ್ಡ ಸೋಮಾರಿಗಳಾಗಿರ್ತಾರೋ ಅವರಿಗೆ 5 ಲಕ್ಷ ರೂಪಾಯಿ ಮತ್ತು ಸೋಮಾರಿ ಸಿದ್ಧಾಂತ ಪ್ರಶಸ್ತಿ ನೀಡಲಾಗುವುದು ಅಂತ ಒಂದು ಸಭೆ ಮಾಡಿದರು. ತಮ್ಮ ಮನೆ ಊರು ಕೇರಿಯಲ್ಲಿದ್ದ ಸೋಮಾರಿಗಳನ್ನೆಲ್ಲ ಯಾರ್ಯಾರೋ ಹೊತ್ತು ತಂದು ಬಿಟ್ರು ಆ ಸಭೆಗೆ. ಬಂದ ಸೋಮಾರಿಗಳೆಲ್ಲ ಅಲ್ಲಲ್ಲಿ ಕುಳಿತುಕೊಂಡ್ರು ಬಿದ್ದುಕೊಂಡ್ರು. ಸಭೆಯ ಆಯೋಜಕರು ಯಾರಿಗೆ ಈ ಪ್ರಶಸ್ತಿ ಬೇಕು ಕೈ ಎತ್ತಿ ಅಂತ ಹೇಳಿದರು. ಎಲ್ಲರೂ ಕೈ ಎತ್ತಿದ್ರು, ನಮ್ಮ ಗುಂಡ ಮಾತ್ರ ಕೈ ಎತ್ತಲಿಲ್ಲ. ಯಾಕೆ ಕೈ ನೋವಾ, ಯಾಕೆ ಕೈ ಎತ್ತುತ್ತಿಲ್ಲ ಅಂತ ಆಯೋಜಕರು ಕೇಳಿದಾಗ ಗುಂಡ ಹೇಳ್ದಂತೆ, ಅಯ್ಯೋ ಬಿಡಿ ಸರ್, ಯಾರು ಕೈ ಎತ್ತುತ್ತಾರೆ ಅಂತ. ಗುಂಡನಿಗೆ ಪ್ರಶಸ್ತಿ ಸಿಕ್ತು.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲರ ಕೀರ್ತಿ ಲಾಲ್ಸ್ ಎಕ್ಸ್ಕ್ಲೂಸಿವ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರಾ ಸುಜನ್.

ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಎನ್ ನಾಗರಾಜು ಅವರಿಂದ ನಾಗಸ್ವರವನ್ನು ಕೇಳಲಿದ್ದೀರಿ. ಮೊದಲನೆಯದಾಗಿ ಪುರಂದರದಾಸರ ಕೃತಿ ರಾಮಮಂತ್ರವ ಜಪಿಸೋ, ರಾಗ ಜೋನ್ಪುರಿ, ಆದಿತಾಳ.

ಶ್ರೋತೃಗಳೇ, ಈಗ ಸಮಯ 10:07:36. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ನಾಗರಾಜು ಅವರಿಂದ ನಾಗಸ್ವರವನ್ನು ಕೇಳುತ್ತಿರುವಿರಿ. ಇನ್ನು ಕೇಳಿ ತ್ಯಾಗರಾಜರ ಕೃತಿ ನಗುಮೋಮು ಗನಲೇನಿ, ಅಭೇರಿ ರಾಗ ಆದಿತಾಳ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 10:31:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
1: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ನರೇಶ್ ಕಾಮತ್ ಅವರ ಧ್ವನಿಯಲ್ಲಿ ಥೀಮ್ ಪಟ್ಟಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸೈಫ್ ಅಲಿ ಬೇಗ್ ಅವರದ್ದು, ಸಂಗೀತ ನೀಡಿದ್ದಾರೆ ಸಲೀಂ ಸುಲೈಮಾನ್.

ಮನಸ್ಸಿನ ಉಲ್ಲಾಸಕ್ಕಾಗಿ ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿಯ ಮನಮೋಹಕ ದೃಶ್ಯಗಳನ್ನ ಕಂಡು ಸಂತೋಷ ಪಡುತ್ತೇವೆ. ಪ್ರವಾಸಿ ಸ್ಥಳಗಳು ನಮ್ಮ ಮನಸ್ಸಿಗೆ ಸುಖವನ್ನು ಕೊಡುತ್ತವೆ ಎಂದಾಗ ನಾವು ಶಿಸ್ತಿನಿಂದ ಸ್ವಚ್ಛತೆಯನ್ನು ಕಾಪಾಡುವುದನ್ನು ಕಲಿಯಬೇಕು. ಬಳಸಿದ ಪದಾರ್ಥಗಳನ್ನು ಅಲ್ಲಲ್ಲಿ ಬಿಸಾಡಿ ಮಲಿನ ಮಾಡದಿರೋಣ.

ಸಾರ್ಥಕ್ ಕಲ್ಯಾಣಿ ಹಾಗೂ ಖತೀಜಾ ರೆಹಮಾನ್ ಅವರ ಧ್ವನಿಯಲ್ಲಿ ಕೇಳೋಣ ಗಾಂಧಿ ಟಾಕ್ಸ್ ಚಿತ್ರದ ಗೀತೆ. ರಚನೆ ವಿಶ್ವದೀಪ್ ಜೀಸ್ಟ್ ಅವರದ್ದು, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಏ ಅಕ್ಕ, ಬೇಗ ಬಾರೆ, ಕಸ ಬಂತು.
3: ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ? ಕಾಡಿ ಬಂದ್ರೆ ಅದರಲ್ಲೇ ಹಾಕ್ಬೇಕಾ? ನಮ್ ಮನೆ ಹತ್ರನೇ ಮೋರಿ ಇದೆ, ನಾನು ಅದರಲ್ಲೇ ಹಾಕ್ಬಿಡ್ತೀನಿ, ಯಾರಿಗೂ ಗೊತ್ತಾಗಲ್ಲ.
2: ಶಿವ್ ಶಿವ, ಏನೇ ಹೀಗ್ ಮಾತಾಡ್ತಾ ಇದ್ಯಾ? ಪ್ರತಿದಿನ ಸರ್ಕಾರದಿಂದ ಗಾಡಿ ಬರುತ್ತೆ, ಅದರಲ್ಲಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕ್ಬೇಕು. ನಿಮ್ಗೆ ಇಷ್ಟು ಗೊತ್ತಿಲ್ವಾ? ಇಷ್ಟು ಓದಿದ್ಯಾ?
3: ಅಯ್ಯೋ, ಗಾಡಿಗೆ ಹಾಕೋದಲ್ದೆ ಪುನಃ ಹಸಿ ಕಸ ಬೇರೆ ಒಣ ಕಸ ಬೇರೆ ಬೇರೆ ಮಾಡ್ಬೇಕಾ? ನನ್ಗಷ್ಟೆಲ್ಲ ಟೈಮ್ ಇಲ್ಲ, ನಾನೆಲ್ಲ ಒಂದ್ರಲ್ಲೇ ಹಾಕ್ತೀನಿ. ಯಾರು ಅದನ್ನೆಲ್ಲ ಚೆಕ್ ಮಾಡ್ತಾರೆ?
2: ಇಲ್ಲ ಕಣೆ, ಇದು ತುಂಬ ದೊಡ್ಡ ತಪ್ಪು, ಹೀಗ್ ಮಾಡಬಾರ್ದು. ಅಲ್ಲಿ ಕಸ ವಿಂಗಡಣೆ ಮಾಡೋರ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಪಾಪ ಅವರು ಅಷ್ಟು ಜನರದು ಕಸ ವಿಂಗಡಣೆ ಮಾಡ್ಬೇಕು ತಾನೆ?
3: ಹೌದು, ಅದು ನಿಜಾನೇ. ಏನ್ ಮಾಡೋಣ ಇವಾಗ, ನಾನು ಆಲ್ರೆಡಿ ಮಿಕ್ಸ್ ಮಾಡ್ಬಿಟ್ಟಿದ್ದೀನಲ್ಲ.
4: ಬರಿ ಮಾತು
3: ನಾನು ಇನ್ಮೇಲೆ ಸೆಪರೇಟ್ ಮಾಡ್ಬಿಟ್ಟು ಹಾಕ್ತೀನಿ.
2: ಅದೆಲ್ಲ ನಡೆಯೋಲ್ಲ, ಈಗ್ಲೇ ಹಸಿ ಕಸ ಬೇರೆ ಒಣ ಕಸ ಬೇರೆ ತಕೊಂಬಾ. ನಂದು ವಿಂಗಡಣೆ ಆಗಿದೆಪ್ಪ, ನಾನ್ ಹೋಗ್ತಾ ಇದ್ದೀನಿ.
5: ನಗರದ ಸ್ವಚ್ಛತೆಗೆ ಸಹಕರಿಸೋಣ, ನಿರ್ಲಕ್ಷ್ಯ ಬೇಡ, ಜಾಗೃತ ಮನೋಭಾವದಿಂದ ಜವಾಬ್ದಾರಿಯುತವಾಗಿ ನಡೆಯೋಣ, ಅಲ್ಲವೇ? ಹೌದು.
6: ಶ್ರೋತೃಗಳೇ, ಈಗ ಸಮಯ 10:44:07. ನೀವು ಕೇಳ್ತಾ ಇದ್ದೀರಾ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಕೇಳೋಣ ಕೆ ಭಾವಧಾರಿಣಿ ಹಾಗೂ ಶರವಣ್ ಅವರ ಧ್ವನಿಯಲ್ಲಿ ಪಾ ಚಿತ್ರದ ಗೀತೆ. ರಚನೆ ಸ್ವನಂದ್ ಕಿರ್ಕಿರೆ ಅವರದ್ದು, ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಸಾರ್ಥಕ್ ಕಲ್ಯಾಣಿ ಹಾಗೂ ಡಿಎಂಸಿ ಅವರ ಧ್ವನಿಯಲ್ಲಿ ಕೇಳೋಣ ಮರ್ದಾನಿ 3 ಚಿತ್ರದ ಗೀತೆ. ರಚನೆ ಶ್ರುತಿ ಶುಕ್ಲಾ ಅವರದ್ದು, ಸಂಗೀತ ನೀಡಿದ್ದಾರೆ ಸಾರ್ಥಕ್ ಕಲ್ಯಾಣಿ.

0: ಇವತ್ತು ಆ ಸಂಭ್ರಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ.
1: ಹೇಳ್ತೀನಿ, ಅವ್ರನ್ನ ಗಾಜಿದೆ ಅಂತ ಹಾಕಿ ಅಂತಾರೆ, ನನಗೆ ಭಯ ಆಗತ್ತೆ. ಅವ್ರ ಪಾಪ ಅಲ್ಲಿಗೆ ಗಾಡಿ ಒಳಗಡೆ ನಿಂತಿರ್ತಾರೆ ಲೇಡಿ, ಎಲ್ಲ ಹಾಕಿ ಅಂತಾರೆ. ನಾವು ಏನು ಮಾಡೋದು? ನಾನು ಮೊಟ್ಟೆ ಸಿಪ್ಪಿನ ಸಪ್ರೇಟ್ ಇಡ್ತೀನಿ ಗಿಡಕ್ಕೆ, ಬಾಳೆಹಣ್ಣು ಸಿಪ್ಪಿನ ಗಿಡಕ್ಕೆ ಸಪ್ರೇಟ್ ಇಡ್ತೀನಿ, ಎಲ್ಲ ನನ್ನ ಕೈಲಿ ಆಗೋಷ್ಟು ಮಾಡ್ತೀನಿ. ಉಳಿದಿದ್ದನ್ನು ನಾವು ಎಸಿಲೇಬೇಕಲ್ಲ, ಪ್ಲಾಸ್ಟಿಕ್ ಚೂರುಗಳನ್ನು ಮತ್ತೊಂದನ್ನು ಎಸಿಲೇಬೇಕು, ಎಲ್ಲ ಕೊನೆಗೆ ಎಲ್ಲ ಮಿಕ್ಸ್ ಮಾಡಿ ಎಸಿಬೇಕಾಗಲ್ಲ. ಏನೂ ಮಾಡೋಕ್ಕಾಗ್ತಿಲ್ಲ.
2: ಇದು ಕೊಡಗಿನ ಜಾಗೃತ ಮನೋಭಾವನೆಯುಳ್ಳ ಯುವಕನೊಬ್ಬನ ಮನದಾಳದ ಯೋಚನೆ.
1: ಯಾಕಂದ್ರೆ ನಾನು ಸಪ್ರೇಟ್ ಮಾಡಿದ್ರು ಕೂಡ ಅಲ್ಲಿ ತಗೊಂಡೋಗಿ ಹಾಕೋದು ಇದಕ್ಕೆ ಅಲ್ಲ, ಗಾಜು ಹಾಕ್ತಾರೆ, ಪ್ಯಾಡ್ಸು ಹಾಕ್ತಾರೆ, ಡೈಪರು ಹಾಕ್ತಾರೆ, ಹಸಿ ಕಸ ಹಾಕ್ತಾರೆ, ಒಣ ಕಸ ಹಾಕ್ತಾರೆ, ಎಲ್ಲ ಅದರಲ್ಲೇ.
2: ಕಸ ಬೇರ್ಪಡಿಸುವ ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸುವ ಮನೋಭಾವನೆ ಪ್ರತಿಯೊಬ್ಬರೂ ಯೋಚಿಸಬೇಕಾದದ್ದು ಅಲ್ಲವೇ?

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಿಸ್ಸಾ ಕೋರ್ಟ್ ಕಚೇರಿ ಕಾ ಚಿತ್ರದ ಗೀತೆ ನೇಹಾ ಪ್ರಿಯದರ್ಶಿನಿ ಹಾಗೂ ಪ್ರವೀಶ್ ಮಲ್ಲಿಕ್ ಅವರ ಧ್ವನಿಯಲ್ಲಿ, ರಚನೆ ಮತ್ತು ಸಂಗೀತ ಪ್ರವೀಶ್ ಮಲ್ಲಿಕ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಹಿರಿಯರ ಜೀವ ಪ್ರತಿ ಕುಟುಂಬಗಳಲ್ಲಿ ಆಸ್ತಿ ಇದ್ದಂತೆ. ಅವರ ರಕ್ಷಣೆಗೆ ಕಿರಿಯರು ಸದಾ ಮುಂದಾಗಬೇಕು. ಜಾಗ್ರತೆ ವಹಿಸದಿದ್ದರೆ ಕಿರಿಯರ ಅಮೂಲ್ಯ ಸಮಯ ಆಸ್ಪತ್ರೆಗಳಲ್ಲಿ ಕಳೆಯಬೇಕಾಗಬಹುದು. ಹಿರಿಯರ ಬಗ್ಗೆ ಕಾಳಜಿ ವಹಿಸೋಣ. ಹಿರಿಯರು ಕುಟುಂಬದ ಆಸ್ತಿ. ಅವರ ಕಿವಿ ಮಾತು ಕಿರಿಯರಿಗೆ ಮಾರ್ಗದರ್ಶನ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 11:42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಗಾನಡಂ.

ಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ನಂಬರ್ ಒನ್ ಚಿತ್ರದ ಗೀತೆ. ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013 ಭಾಗವಹಿಸುತ್ತಾರೆ ವಕೀಲರಾದ ಸಿರಿ ವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಡುತ್ತಾರೆ ಸಹನ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿ ರಾಮಕೃಷ್ಣ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕೆ ಕಲ್ಯಾಣ ಅವರದ್ದು, ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಇನ್ನು ಕೇಳೋಣ ನಿನ್ನುಸಿರೆ ನನ್ನುಸಿರು ಚಿತ್ರದ ಗೀತೆ ಕುನಾಲ್ ಗಾಂಜಾವಾಲಾ ಹಾಗೂ ಕಲ್ಪನಾ ಘೋಷ್ ಅವರ ಧ್ವನಿಯಲ್ಲಿ, ರಚನೆ ತೇಜ್ವಿ ವೆಂಕಟೇಶ್ ಅವರದ್ದು, ಸಂಗೀತ ನೀಡಿದ್ದಾರೆ ಉಪ್ಪಿ ರಾಜಾ.

0: ವಿವೇಕವಿದ್ದಲ್ಲಿ ಆನಂದ, ಜಾಗ್ರತೆ ಇದ್ದಲ್ಲಿ ಉಳಿಯಬಲ್ಲವು ಅಮೂಲ್ಯ ಜೀವಗಳು, ನೆಮ್ಮದಿಯೇ ಜೀವನ.
1: ಎಷ್ಟೋ ಮಕ್ಕಳಿಗೆ ಒಬ್ಬರೇ ಮಗ ಇರ್ತಾನೆ, ಸೊ ಆ ಥರ ಇದ್ದಾಗ ಜೀವನ ಹೋಯ್ತು ಅಂತ. ಒಬ್ಬ ಮಗ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಬದುಕೇ ಇಲ್ಲ. ಅವ್ರಿಗೆ ವಯಸ್ಸಾದಾಗ ಆದಾಗೆ ಆಸರೆಗೆ ಯಾರೂ ಇರೋದಿಲ್ಲ.

ಸಾಕಿ ಸಲುಹಿದಂತಹ ಮಕ್ಕಳು, ದುಡುಕಿನ ನಿರ್ಧಾರ, ಆತ್ಮಹತ್ಯೆಯೋ ಅಪಘಾತವೋ ಅಪರಾಧವೋ ಕಣ್ಮುಂದೆ ಇಲ್ಲವಾದಾಗ ತಂದೆ ತಾಯಿಗಳ ಮನಸ್ಸು ಎಷ್ಟು ನೋಯಬಹುದು?

ಬಲರಾಮನ ದಿನಗಳು ಚಿತ್ರಕ್ಕಾಗಿ ಹಾಡಿದ್ದಾರೆ ವಿಜಯಪ್ರಕಾಶ್. ಸಾಹಿತ್ಯ ರಚನೆ ಪ್ರಮೋದ್ ಮರವಂತೆ ಅವರದ್ದು, ಸಂಗೀತ ನೀಡಿದ್ದಾರೆ ಸಂತೋಷ್ ನಾರಾಯಣ್.

ಇನ್ನು ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಬೊಂಬಾಟ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಯಂತ್ ಕಾಯ್ಕಿಣಿ ಅವರದ್ದು, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳು

ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳೋಣ ಕಾಲೇಜ್ ಕಾಲೇಜ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮಳವಳ್ಳಿ ಶ್ರಾಯ್ ಕೃಷ್ಣ ಅವರದ್ದು. ಸಂಗೀತ ನೀಡಿದ್ದಾರೆ ಗಾಂಧಿ ದಾಸ್.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಸ್ಟ್ರೋ ಆರ್ಥ್ರೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ ಈ ಕುರಿತು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕಾ. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು.

ಆರ್ಥರೈಟಿಸ್ ಖಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ, ಈ ಕುರಿತು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು, ಈ ಕುರಿತು ಡಾಕ್ಟರ್ ಸಹನಾ ನಾಯಕ್ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮದ ಕೊಡುಗೆ ಧಾರವಾಡ ಆಕಾಶವಾಣಿ ಕೇಂದ್ರ. ಇನ್ನು ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೀಪಾವಳಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಎಂಎನ್ ವ್ಯಾಸರಾವ್ ಅವರದ್ದು, ಸಂಗೀತ ನೀಡಿದ್ದಾರೆ ಎಂಎಂ ಕೀರವಾಣಿ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇನ್ನು ಕೇಳೋಣ ಅರಮನೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕವಿರಾಜ್ ಅವರದ್ದು. ಸಂಗೀತ ನೀಡಿ ಹಾಡಿಗೆ ಧ್ವನಿಯಾಗಿದ್ದಾರೆ ಗುರು ಕಿರಣ್.

ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳೋಣ ತಾಜ್ ಮಹಲ್ ಚಿತ್ರದ ಗೀತೆ. ರಚನೆ ಆರ್ ಚಂದ್ರು ಅವರದ್ದು, ಸಂಗೀತ ನೀಡಿದ್ದಾರೆ ಅಭಿಮನ್ ರಾಯ್.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.
1: ಕೋಗಿಲೇವೋ ಕೋಗಿಲೆ, ಯಾವೂರ ಸುದ್ದಿಯ ಹೊತ್ತು ತಂದೆ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
2: ಗೀತಮಾಧುರ್ಯ,
3: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಾ ಮಾಧುರ್ಯ ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ ತತ್ವಪದ ಕೂಡ,
2: ಶಾರದ ಮಾತೆ ಮಂಗಳದಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222588, ಮತ್ತೊಂದು ದೂರವಾಣಿ ಸಂಖ್ಯೆ 0827222129. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ? ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಆರ್.ಎನ್. ಜಯಗೋಪಾಲ್ ಅವರು ಸಾಹಿತ್ಯ ರಚಿಸಿರುವ ಅವಳೆ ನನ್ನ ಗೆಳತಿ ಚಿತ್ರದ ಗೀತೆ, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಸ್ವರ್ಣಲತಾ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಕೋಟಿ.

ಇದುವರೆಗೆ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳುವ ಮುನ್ನ ಪೋಷಕರು ಮಕ್ಕಳಿಗೆ ಪರೀಕ್ಷೆ ನೀಡುತ್ತಿದ್ದ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ. ಮಗುವಿನ ಬುದ್ದಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ಇತರೆ ವಿಷಯಗಳನ್ನು ಪರಿಶೀಲಿಸಲು ಪರೀಕ್ಷೆ ನಡೆಸುವಂತಿಲ್ಲ ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಒಂದು ವೇಳೆ ದಾಖಲಾತಿಗೂ ಮುನ್ನ ಇಂತಹ ಪರೀಕ್ಷೆಗಳನ್ನು ನಡೆಸಿದರೆ ಅಂತಹ ಶಾಲೆಗಳಿಗೆ ದಂಡ ವಿಧಿಸಲು ಇಲಾಖೆ ಕ್ರಮ ವಹಿಸಲು ಮುಂದಾಗಿದೆ. ದಾಖಲಾತಿಗೆ ಮುನ್ನ ಪರೀಕ್ಷೆ ನಡೆಸಿದರೆ ಮೊದಲ ಹಂತದಲ್ಲಿ 25,000 ರೂಪಾಯಿಯವರೆಗೆ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಒಂದು ಬಾರಿ ದಂಡ ವಿಧಿಸಿದ ಬಳಿಕವೂ ಪುನರಾವರ್ತನೆಯಾದರೆ 50,000 ರೂಪಾಯಿ ದಂಡ ವಿಧಿಸಲು ನಿರ್ಧರಿಸಿದೆ. ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದ ಶಾಲೆಗಳಿಗೂ ದಂಡ ವಿಧಿಸಲು ಮುಂದಾಗಿರುವ ಇಲಾಖೆ ದಾಖಲಾತಿ ಸಮಯದಲ್ಲಿ ಡೊನೇಷನ್ ಅಥವಾ ಕ್ಯಾಪಿಟೇಷನ್ ಶುಲ್ಕ ಪಡೆದಿದ್ದರೆ ಅಂತಹ ಶಾಲೆಗಳಿಗೆ ಶುಲ್ಕದ 10 ಪಟ್ಟು ದಂಡ ವಸೂಲಿ ಮಾಡಲು ಸೂಚಿಸಿದೆ. ಪ್ರಸ್ತುತ ಕಲಬುರಗಿಯಲ್ಲಿರುವ ಬರ ಪರಿಸ್ಥಿತಿ ಪರಿಶೀಲಿಸಿ ರೈತರು ಮತ್ತು ಬಾಧಿತ ಸಮುದಾಯಗಳಿಗೆ ಸಮಯೋಚಿತ ನೆರವು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಸ್ಥಳೀಯ ಮಟ್ಟದ

ಸ್ಪಂದನಾ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿಶೇಷವಾಗಿ ಕುಡಿಯುವ ನೀರಿನ ನಿರಂತರ ಪೂರೈಕೆ, ಪರಿಣಾಮಕಾರಿ ಜಾನುವಾರು ನಿರ್ವಹಣೆ, ಮೇವಿನ ಲಭ್ಯತೆ ಹಾಗೂ ಸಮನ್ವಯಿತ ಪರಿಹಾರ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಒತ್ತು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಯಾರೂ ನೆರವಿನಿಂದ ವಂಚಿತರಾಗದಂತೆ ಪ್ರತಿಯೊಂದು ಇಲಾಖೆಯೂ ಪೂರ್ವಭಾವಿಯಾಗಿ ಹಾಗೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 30,000 ಕೂಲಿ ಕಾರ್ಮಿಕರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಒದಗಿಸಲಾಗುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಾಗಿರುವ ಸಂದರ್ಭದಲ್ಲಿ ಕಾರ್ಮಿಕರು ಉದ್ಯೋಗಕ್ಕಾಗಿ ಗುಳೆ ಹೋಗದಂತೆ ತಮ್ಮ ಊರಿನಲ್ಲಿಯೇ ಕೆಲಸ ಮತ್ತು ಆದಾಯದ ಅವಕಾಶ ಕಲ್ಪಿಸುವುದು ತಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಗ್ರಾಮೀಣ ಜನರಿಗೆ ನೆರವು ನೀಡುವುದರ ಜೊತೆಗೆ ಗ್ರಾಮೀಣ ಆರ್ಥಿಕತೆಗೆ ಮತ್ತಷ್ಟು ಬಲ ತುಂಬುವ ಕೆಲಸ ಮಾಡಲಾಗುತ್ತಿದೆ. ಈ ಮೂಲಕ ದುಡಿಯುವ ಪ್ರತಿಯೊಂದು ಕೈಗೂ ಕೆಲಸ ಹಾಗೂ ಪ್ರತಿಯೊಂದು ಕುಟುಂಬಕ್ಕೂ ಬದುಕಿನ ಭರವಸೆ ನೀಡಲಾಗುತ್ತದೆ ಎಂದಿದ್ದಾರೆ. ಕೂಲಿ ಕಾರ್ಮಿಕರ ವಲಸೆ ತಡೆಗಟ್ಟುವುದು ಗ್ರಾಮೀಣ ಭಾಗದ ಸಂಪನ್ಮೂಲ ಸಂರಕ್ಷಣೆ, ಮಣ್ಣು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಪೂರಕವಾಗಿದೆ ಎಂದು ಗದಗ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಕುಮಾರ್ ಪೂಜಾರ್ ಹೇಳಿದ್ದಾರೆ. ಗದಗ್ ತಾಲೂಕಿನ ಅಂತೂರು ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಕೆರೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತ 382 ರೂಪಾಯಿಗಳಿಗೆ ಹೆಚ್ಚಳವಾಗಿದೆ. ಎನ್ಎಂಎಸ್ಎಸ್ ತಂತ್ರಾಂಶದ ಮೂಲಕ ಎರಡು ಬಾರಿ ಹಾಜರಾತಿ ಅಳತೆಗೆ ಅನುಸಾರ ಕೂಲಿ ಪಾವತಿ ಮಾಡಲಾಗುತ್ತದೆ. ಕೂಲಿ ಪಾವತಿಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಎಂಬ ವ್ಯತ್ಯಾಸವಿಲ್ಲದೆ ವೇತನ ನೀಡಲಾಗುತ್ತದೆ. ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನ ಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಆಯೋಜಿಸಲಾದ ಅಲ್ಬೆಂಡಜೋಲ್ ಮಾತ್ರೆ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು, ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಉಚಿತವಾಗಿ ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ. ಇದರ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ 1 ರಿಂದ 19 ವರ್ಷದೊಳಗಿನ ಸುಮಾರು 3,52,000 ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಹೊರ ರಾಜ್ಯಗಳ ಗಡಿಭಾಗಗಳಲ್ಲಿ ವಾಸಿಸುತ್ತಿರುವ ಕನ್ನಡಿಗರ ಶೈಕ್ಷಣಿಕ, ಸಾಂಸ್ಕೃತಿಕ, ಔದ್ಯೋಗಿಕ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಐತಿಹಾಸಿಕ ಹೆಜ್ಜೆಯಿಟ್ಟಿದೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ದಿ ಆಯುಕ್ತರಾದ ಉಮಾ ಮಹದೇವನ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೂ ಹೊರನಾಡಿನ ಪ್ರಮುಖರೊಂದಿಗೆ ಆಯೋಜಿಸಲಾದ ಉನ್ನತ ಮಟ್ಟದ ಮಹತ್ವದ ಸಭೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಹೊರ ರಾಜ್ಯಗಳ ಗಡಿ ಕನ್ನಡಿಗರ ಜ್ವಲಂತ ಸಮಸ್ಯೆಗಳ ಕುರಿತು ನೇರ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಯಿತು. ಗಡಿ ಕನ್ನಡಿಗರ ಇಲಾಖಾವಾರು ಸಮಸ್ಯೆಗಳನ್ನು ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಗಳ ಕಾರ್ಯದರ್ಶಿಗಳು ಸೂಕ್ತ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಬೇಕು. ಈ ಪ್ರಸ್ತಾವನೆಗಳನ್ನು ಯೋಜನಾ ಇಲಾಖೆ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಮುಖ್ಯಮಂತ್ರಿಯವರ ಅವಗಾಹನೆ ಹಾಗೂ ಆದೇಶಕ್ಕಾಗಿ 3 ತಿಂಗಳೊಳಗಾಗಿ ಸಲ್ಲಿಸುವಂತೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: आकाशवाणी कार्यक्रम वनिता विहार
1: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚರ್ಚೆ. ವಿಷಯ: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪೋಶ್ 2013. ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಡುತ್ತಾರೆ ಸಹನಾ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಚರ್ಚೆಯನ್ನ ಮಾಡ್ತಾ ಇದೀವಿ. ಯಾವ ವಿಷಯದ ಬಗ್ಗೆ ಅಂತ ಹೇಳಿದ್ರೆ, ಪಾಶ್ ಆಕ್ಟ್, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಈ ಒಂದು ಕಾಯ್ದೆಯ ಕುರಿತು ಒಂದಷ್ಟು ವಿಚಾರಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಇದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ವಕೀಲರಾದಂತಹ ಸಿರಿ ವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಎನ್ ಮಮತಾ, ಹಾಗೆ ಸಾಮಾಜಿಕ ಕಾರ್ಯಕರ್ತೆ ಮಾಲಿನಿ ಆರ್ ಪಾಲಾಕ್ಷ. ಸಿರಿ, ಮಮತಾ ಮ್ಯಾಮ್ ಹಾಗೆ ಮಾಲಿನಿ ಮ್ಯಾಮ್, ತಮ್ಮ ಮೂವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು.
0: ಸೊ ಇವಾಗ ನಾನು ಹೇಳಿದೆ ಯಾವ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಹೇಳಿ. ಸೊ ಈ ಒಂದು ಕಾಯ್ದೆ ಯಾಕೆ ಬಂತು ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಹಿನ್ನೆಲೆಯನ್ನ ನಾವು ತಿಳ್ಕೊಂಡು, ಆ ನಂತರ ಹೆಣ್ಣು ಮಕ್ಕಳು ಯಾವ್ಯಾವ ತರಹದ ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ, ಅದನ್ನೆಲ್ಲ ಯಾವ ರೀತಿ ನಾವು ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ಸರಿ ಮಾಡ್ಕೊಳ್ಬಹುದು, ಅಥವಾ ಅದು ಸಮಸ್ಯೆ ಹೆಚ್ಚಾದ್ರೆ ಅದಕ್ಕೆ ಕಾನೂನಿನ ಪರವಾಗಿ ಯಾವ ರೀತಿಯ ಸಹಾಯ ದೊರಕತ್ತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿರಿ ಅವರೇ, ಸೊ ಇವಾಗ ನೀವು ಇದರ ಒಂದು ಹಿನ್ನೆಲೆಯನ್ನ ತಿಳಿಸ್ಕೊಡ್ಬೇಕು.
1: ಖಂಡಿತ. ನಾವು ಇಡೀ ಪಾಶ್ ಆಕ್ಟ್ ಬಗ್ಗೆ ಪೂರ್ತಿ ಮಾತಾಡಕ್ಕಿಂತ ಮುಂಚೆ ಯಾಕೆ ಇದು ಬಂತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನೀವ್ ಆಗ್ಲೇ ಅದರ ಪೂರ್ತಿ ವಿವರವನ್ನ ಹೇಳಿದ್ರೆ, ಅಂದ್ರೆ ಪಾಶ್ ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಇದು 2013 ನಮ್ಮ ದೇಶದಲ್ಲಿ ರೆಗ್ಯುಲರೈಸ್ ಅಂದ್ರೆ ಜಾರಿಯಾಗಿತ್ತು. ಆದ್ರೆ 1992 ಅಂದ್ರೆ ಇದು ಬರಕ್ಕೂ ಮುಂಚೆ ತುಂಬಾ ತರದ ಸಮಸ್ಯೆಗಳನ್ನ ಹೆಣ್ಮಕ್ಳಾಗಿರ್ಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ಅನುಭವಿಸ್ತಿದ್ರು, ಎಲ್ಲೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಅಥವಾ ಯಾವುದೇ ಒಂದು ಫಾರ್ಮಲೈಸ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದ್ರ ಮೇಲೆ ಇರ್ಲಿಲ್ಲ. ಮುಖ್ಯವಾಗಿ ಆಗಿದ್ದಂತಹ ಕೇಸ್ ಏನು ಅಂತಂದ್ರೆ, ಭನ್ವಾರಿ ದೇವಿ ಅನ್ನುವಂತ ಒಂದು ಮಹಿಳೆ, ಅವ್ರು ಆಕ್ಚುಲಿ ಸೋಷಿಯಲ್ ವರ್ಕರ್ ಆಗಿದ್ರು. ರಾಜಸ್ಥಾನದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಚೈಲ್ಡ್ ಮ್ಯಾರೇಜಸ್ ಅಂದ್ರೆ ಮಕ್ಕಳ ಬಾಲ್ಯ ವಿವಾಹ ತುಂಬಾ ನಡೆಯುತ್ತೆ, ಇವತ್ತಿಗೂ ನಡೆಯುತ್ತೆ. ಅವರು ಸೋಷಿಯಲ್ ವರ್ಕರ್ ಆಗಿದ್ರಿಂದ ಅವ್ರ ಕೆಲಸದ ಮೇಲೆನೆ ಒಂದು ಚೈಲ್ಡ್ ಮ್ಯಾರೇಜ್ ಅನ್ನ ನಿಲ್ಸಿದ್ರು. ಆದ್ರೆ ಆ ಊರವರು, ಆ ಪಂಚಾಯತಿ ಅಂತ ಹೇಳ್ಬೋದು ಅಥವಾ ಆ ಊರವರು, ಅದರ ಮೇಲಿನ ಸಿಟ್ಟಿಗೆ ಅವರನ್ನ ಗ್ಯಾಂಗ್ ರೇಪ್ ಗೆ ಒಳಗಾಗ್ತಾರೆ ಅವರು. ನಂಗೆ ಇವತ್ತಿಗೂ ಅದನ್ನ ಹೇಳಬೇಕಾದ್ರೆ ಇನ್ನೂ ಮೈ ಜುಮ್ ಅನ್ನತ್ತೆ ಆ ಶಬ್ದವನ್ನ. ಸೊ ಅವ್ರ ಕೆಲಸದ ಮೇಲೆ ಮಾಡಿದಂತಹ ತಗೊಂಡಂತಹ ಒಂದು ಆಕ್ಷನ್ ಇಂದ ಅವ್ರ ಗ್ಯಾಂಗ್ ರೇಪ್ ಗೆ ಒಳಗಾಗ್ತಾರೆ. ಆದ್ರೆ ಅವ್ರ ಅದನ್ನ ಫೈಟ್ ಮಾಡಕ್ಕೆ ನಿಂತಾಗ ಅಷ್ಟಕ್ಕೆ ಆ ಮಹಿಳೆ ನಿಲ್ಲಲಿಲ್ಲ, ಫೈಟ್ ಮಾಡಕ್ ಹೋದ್ರು ಹೈಕೋರ್ಟ್ ಲೆವೆಲ್ ಅಲ್ಲೂ ಅವರಿಗೆ ಸಕ್ಸೀಡ್ ಆಗಕ್ಕೆ ಆಗಿಲ್ಲ. ಯಾಕಂದ್ರೆ ಈ ತರದ ಯಾವುದೇ ಒಂದು ವರ್ಕ್ ಪ್ಲೇಸ್, ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಒಂದು ಸೆಕ್ಷುಯಲ್ ಹೆರಾಸ್ಮೆಂಟ್ ನ ನಿಲ್ಲಿಸೋಕೆ ಯಾವ್ದು ರೂಲ್ಸ್ ಮುಂಚೆ ಇರ್ಲಿಲ್ಲ. ಹಾಗೆ ಅಲ್ಲಿ ಸೋತಾಗ ನೆಕ್ಸ್ಟ್ ವಿಶಾಖ ಅನ್ನುವಂತ ಒಂದು ಎನ್ಜಿಒ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಹಾಕ್ತಾರೆ, ಲೆಟ್ಸ್ ಫೈಟ್ ದಿಸ್ ಅಂತ. ಸೊ ಅದಕ್ಕೆ ಅದು 2013 ಅಲ್ಲಿ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅನ್ನುವಂತಹ ಕೇಸ್ ಮುಖಾಂತರನೇ ಇಡೀ ದೇಶಕ್ಕೆ ಒಂದು ಗೈಡ್ ಲೈನ್ಸ್ ಬರುತ್ತೆ. ಸೊ ಈ ತರ ವರ್ಕ್ ಪ್ಲೇಸ್ ಅಲ್ಲಿ ಸೆಕ್ಷುಯಲ್ ಹೆರಾಸ್ಮೆಂಟ್ ಅನ್ನ ನಿಲ್ಲಿಸಕ್ಕೆ ಯಾವ್ದ್ಯಾವ ಕೆಲಸಗಳನ್ನ ಮಾಡಬೇಕು, ರೂಲ್ಸ್ ಏನು, ರೆಗ್ಯುಲೇಷನ್ ಏನು, ಪೂರ್ತಿ ಆಕ್ಟ್ ಅಲ್ಲಿ ವಿವರವಾಗಿ ಅದನ್ನ ವಿಸ್ತಾರವಾಗಿ ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಂದ್ರೆ ಏನೇನೆಲ್ಲ ಅದ್ರ ಒಳಗಡೆ ಬರುತ್ತೆ, ಮತ್ತೆ ಆ ತರ ಆದಂತಹ ಸಂದರ್ಭದಲ್ಲಿ ಏನು ಸ್ಟೆಪ್ಸ್ ಅನ್ನ ತಗೋಬೇಕು, ಯಾವುದೇ ಒಂದು ವರ್ಕ್ ಪ್ಲೇಸ್ ಅಲ್ಲಿ ವರ್ಕ್ ಪ್ಲೇಸ್ ಅಂದ್ರೆ ಏನು, ಎಂಪ್ಲಾಯರ್ ಯಾರು, ಎಂಪ್ಲಾಯಿ ಯಾರು. ಸೊ ಇದೆಲ್ಲ ವಿವರವಾಗಿ ಈ ಆಕ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ.
0: ಓಕೆ, ಖಂಡಿತ ಸಿರಿ. ಇವಾಗ ನೀವು ಹೇಳಿದ್ರಿ, ಒಬ್ರು ಸೋಷಿಯಲ್ ವರ್ಕರ್, ಸಾಮಾಜಿಕ ಕಾರ್ಯಕರ್ತರು ಬಾಲ್ಯ ವಿವಾಹವನ್ನ ನಿಲ್ಲಿಸಿದ್ರು, ಆ ಒಂದು ಸೇಡ್ಗೆ ಒಂದು ಭಯಾನಕವಾದಂತಹ ಕೃತ್ಯ ನಡೀತು, ಅದಾದ್ಮೇಲೆ ಒಂದು ಆಕ್ಟ್ ಬಂತು ಬಹಳಷ್ಟು ಹೋರಾಟದ ನಂತರ ಅಂತ ಹೇಳಿ. ಸೊ ಇವಾಗ ನಮ್ಮ ಜೊತೆನೂ ಕೂಡ ಒಬ್ರು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಮಾಲಿನಿ ಅವರು. ಸೊ ಮಾಲಿನಿ ಅವರೇ, ಈಗ ಅವರು ಹಿನ್ನೆಲೆ ಏನೋ ಹೇಳಿದ್ದಾರೆ, ಆದ್ರೆ ಅದಕ್ಕೂ ಮುಂಚೆ ಈಗ ಅವ್ರು ಹೇಳ್ದಂಗೆ ಎಲ್ಲಾ ಕಡೆನು ಇಡೀ ದೇಶದಲ್ಲಿ ಯಾವ ಇಂಥ ಊರನ್ನ ಬಿಡ್ಬೇಕು ಅಂತೇನು ಇಲ್ಲ, ಎಲ್ಲಾ ಕಡೆನು ಒಂದಲ್ಲ ಒಂದ್ ರೀತಿ ಸಮಸ್ಯೆ ಹೆಣ್ಣು ಮಕ್ಕಳು ಅನುಭವಿಸ್ತಾ ಬಂದಿದ್ದಾರೆ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ, ಆದ್ರೆ ಇದು ಆಕ್ಟ್ ಬರೋದಕ್ಕಿಂತ ಮೊದಲು ಅಥವಾ ಬಂದ ನಂತರನೂ ಕೂಡ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅಂತ?
2: ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅದು ಎಷ್ಟೋ ಇದು ಈಚೆ ಬರ್ತಾ ಇದೆ, ಆದ್ರೆ ಹಿಂದೆ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಎಷ್ಟೋ ಪತ್ರಿಕೆಗಳು ಬರ್ತಿತ್ತು, ಎಷ್ಟೋ ಪತ್ರಿಕೆಗಳಲ್ಲಿ ಬರ್ತಾ ಇರ್ಲಿಲ್ಲ. ಆದ್ರೆ ತುಂಬಾ ಫೇಸ್ ಮಾಡಿದ್ದಾರೆ ಹೆಣ್ಮಕ್ಳು. ಈಗ ಅವಾಗೆಲ್ಲ ದೇವದಾಸಿ ಪದ್ಧತಿ ಇತ್ತು, ಸೆಕ್ಷುಯಲಿ ಅದು ಕೂಡ ಮೂಲ ಕಾರಣನೇ. ಹೆಣ್ಮಕ್ಳನ್ನ ಯಾವ ವ್ಯಕ್ತಿ ಗೌರವವಾಗಿ ನೋಡೋದಿಲ್ಲ ಆ ವ್ಯಕ್ತಿಗೆ ಒಂಥರ ಅವ್ರನ್ನ ಹೆಂಗ್ ಬೇಕಾದ್ರೂ ನಾವು ಉಪಯೋಗಿಸ್ಕೋಬಹುದು ಅನ್ನೋದೊಂದು ಬಂದ್ಬಿಡುತ್ತೆ. ನಾನು ಸುಮಾರು ಹೊರಗಡೆ ಕೆಲಸ ಮಾಡೋದ್ರಿಂದ ಈ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತಂದ್ರಕ್ಷಣ ಅವ್ರನ್ನ ಅತ್ಯಾಚಾರ ಮಾಡ್ಲೇಬೇಕು ಅಂತಲ್ಲ, ಅವ್ರಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡೋಂಥದ್ದಿರ್ಬೋದು, ಆ ತರದ ನಾನು ತುಂಬಾ ನನ್ಗೆ ಬಂದಿದೆ ಎಷ್ಟೋ ಸಲ. ನಾನು ಕೂಡ ಅದನ್ನ

0: ಹೇಳಿದೀನಿ, ಆದಷ್ಟು ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬಿದೀನಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ, ನಾವು ಜೊತೆಲಿರ್ತೀವಿ ಅಂದಿದ್ವಿ. ಎಷ್ಟೋ ಹೆಣ್ಮಕ್ಳುಗಳು ಕಾನೂನಿಗೆ ಮೊರೆ ಹೋಗಕ್ಕೆ ಇಷ್ಟಪಡಲ್ಲ, ಯಾಕೆಂತಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲಿ ಈಚೆ ಬರುತ್ತೆ ಅಂತನೋ, ಅಥವಾ ನಾನೆಲ್ಲ ಎಕ್ಸ್ಪೋಸ್ ಆಗ್ತೀನಿ ಅನ್ನೋದು ಆತರದೆಲ್ಲ ಭಯದಿಂದ ಎಷ್ಟೋ ಹೆಣ್ಮಕ್ಳಿಗೆ, ಇವತ್ತು ಅಷ್ಟೇ, ಅವಾಗಿಂತಲ್ಲ ಈಗ್ಲೂ ಎಷ್ಟೋ ಹೆಣ್ಮಕ್ಳುಗಳು ಈಚೆ ಬರಲ್ಲ, ಹೆದರುಕೊಂಡು ಭಯದಿಂದ ಅವ್ರು ಮಾಡುವಂತ ಅತ್ಯಾಚಾರನ ಅನುಭವಿಸ್ಕೊಂಡು ನೋವು ಉಂಡ್ಕೊಂಡೇ ಇದ್ದಾರೆ ಇನ್ನು. ಸೊ ಅಂತ ಹೆಣ್ಮಕ್ಳಿಗೆ ಧೈರ್ಯ ತುಂಬುವಂತ ಕೆಲಸನ ನಾವು ಸಮಾಜದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ, ಅದು ನನಗೆ ಸಂಬಂಧ ಅಲ್ಲ ಅನ್ನೋದನ್ನ ಬಿಟ್ಟು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡು ಆ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕು ಅನ್ನೋದನ್ನ ನಾವು ಮಾಡ್ಬೇಕಾದ್ರು ನಮ್ಮೆಲ್ಲರದು ಒಂದು ಕರ್ತವ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ. ಈಗ ಮಮತಾ ಮ್ಯಾಮ್ ಅವರು ಹೇಳಿದ್ರು ಎಷ್ಟೋ ಜನ ಹೆಣ್ಮಕ್ಳು ಹೆದರುಕೊಂಡು ಮುಂದೆ ಬರೋದಿಲ್ಲ, ನಾನು ಬಹಳಷ್ಟು ನೋಡಿದೀನಿ. ಸೆಕ್ಷುವಲ್ ಆಗಿ ಅಂತಾನೆ ಅಲ್ಲ, ಮೆಂಟಲ್ ಹರಾಸ್ಮೆಂಟ್ ಕೂಡ ಅನುಭವಿಸ್ತಾ ಇರ್ತಾರೆ, ಅಂದ್ರೆ ಸೆಕ್ಷುವಲ್ ಮೆಂಟಲ್ ಹರಾಸ್ಮೆಂಟ್
2: ಅದು.
1: ಸೊ ಆ ರೀತಿಯ ಮಾನಸಿಕ ತೊಂದರೆಗಳನ್ನು ಕೂಡ ಅನುಭವಿಸ್ತಿರ್ತಾರೆ ಅಂತ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
2: ಮುಖ್ಯವಾಗಿ ಇಲ್ಲಿ ದೌರ್ಜನ್ಯ ಮತ್ತೆ ಅದನ್ನ ಸಹಿಸ್ಕೊಳ್ಳುವಂತದ್ದು ಮತ್ತೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತಂದ್ರೆ ಅವ್ರಿಗೆ ಶಿಕ್ಷಣ ಇಲ್ಲದೇ ಇರುವಂತದ್ದು. ಶೈಕ್ಷಣಿಕವಾಗಿ ಅವ್ರಿಗೆ ಮನೆಯಲ್ಲಿ ಯಾರೂ ದೌರ್ಜನ್ಯದ ಬಗ್ಗೆ, ಮಹಿಳೆಯರನ್ನ ನೋಡ್ಕೊಳ್ಳೋದ್ರ ಬಗ್ಗೆ, ಮಹಿಳೆಯರನ್ನ ಗೌರವಿಸೋದ್ರ ಬಗ್ಗೆ ಹೆಚ್ಚು ಹೇಳ್ಕೊಡಲ್ಲ. ಹೆಣ್ಣೆ ಆದ್ರೂ ಹೆಚ್ಚು ಹೇಳ್ಕೊಡೋ ಅಂತದ್ದು ಕಡಿಮೆ. ಅದರಲ್ಲೂ ಈ ಪೋಷ್ ಆಕ್ಟ್ ಅಂತ ಅನ್ನೋಂಥದ್ದು ಅದೆಲ್ಲ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನನಗೇನು ಅಂತಂದರೆ, ಅದು ಹೆಣ್ಮಗು ಆಗಿರ್ಲಿ ಗಂಡು ಹುಡುಗ ಆಗಿರ್ಲಿ, ಶಾಲೆಯಲ್ಲಿ ಒಬ್ಬ ಮಹಿಳೆಯನ್ನ ಗೌರವಿಸಬೇಕು, ಅದು ತಾಯಿಯಾಗ್ಲಿ ಇನ್ನೊಂದಾಗ್ಲಿ ವರ್ಕ್ ಪ್ಲೇಸ್ ಅಲ್ಲಾಗ್ಲಿ ಗೌರವಿಸಬೇಕು ಅನ್ನುವಂಥದ್ದು ಎಜುಕೇಶನ್ ಮುಖ್ಯವಾಗಿ ಕೊಡಬೇಕು. ಮತ್ತೆ ಈ ತರದ್ ಏನಾದ್ರೂ ಅಗೌರವವಾಗಿ ನಡ್ಕೊಂಡು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅಂತದ್ದೇನಾದ್ರೂ ನಡೀತು ಅಂತ ಆದ್ರೆ ಅದಕ್ಕೆ ಒಂದು ಸಂಬಂಧಪಟ್ಟಂಗೆ ಒಂದು ಕಾನೂನಿದೆ, ಆ ಕಾನೂನಿನ ಮೂಲಕ ಕ್ರಮ ತಗೊಳ್ತೀವಿ. ಮತ್ತೆ ಹೆಣ್ಮಕ್ಳಿಗೆ ಆ ಕಾನೂನಿನ ಮೊರೆ ಹೋಗ್ಬೇಕು, ನೀವು ಎಜುಕೇಟ್ ಆಗ್ಬೇಕು, ಇಂಥದೊಂದು ಕಡೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಅದು ಮಾನಸಿಕ ಸಮಸ್ಯೆ ಆಗ್ಬೋದು, ದೈಹಿಕ ಹಿಂಸೆ ಆಗ್ಬೋದು, ಎಲ್ಲವನ್ನು ಪರಿಹರಿಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಇದೆ ಅನ್ನುವಂತ ಶಿಕ್ಷಣವನ್ನ ಕೊಡುವಂತ ಒಂದು ವಾತಾವರಣವನ್ನ ನಾವು ಕಲ್ಪಿಸಿಕೊಡ್ಬೇಕು. ಹಾಗಾಗಿ ನಮ್ಮ ಹೈಯರ್ ಎಜುಕೇಶನ್ ಅಲ್ಲಿ ಆಗ್ಬೋದು, ಅಂದ್ರೆ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳು, ಅದಕ್ಕೆ UGC ಏನ್ ಮಾಡ್ತು ಅಂತಂದ್ರೆ 2013 ಅಲ್ಲಿ ಪೋಸ್ಟ್ ಬಂತು, ಬಟ್ UGC 2015 ಅಲ್ಲಿ ಒಂದು ಆಕ್ಟ್ ತಂತು. ಅದರಲ್ಲಿ UGC ಪ್ರಿವೆನ್ಷನ್ ಪ್ರೊಹಿಬಿಷನ್ ರಿಡ್ರೆಸಲ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಎಂಪ್ಲಾಯೀಸ್ ಅಂಡ್ ಸ್ಟೂಡೆಂಟ್ಸ್ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ 2015 ಅನ್ನುವಂತಹ ಒಂದು ಕಾನೂನನ್ನ ಅಂಗೀಕರಿಸ್ತು. ಅದರಲ್ಲಿ ಏನ್ ಹೇಳುತ್ತೆ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅದು ಯಾವುದೇ ಸಣ್ಣದಾಗಿರ್ಬೋದು ಪುಟ್ಟದ್ದಾಗಿರ್ಬೋದು, ಎಷ್ಟೇ ಕಡಿಮೆ ವಿದ್ಯಾರ್ಥಿಗಳಿರುವಂತದ್ದು, ಮಹಿಳೆ ಅಧ್ಯಾಪಕರು ಅಧ್ಯಾಪಕೇತರರು ಇರುವಂತ ಸಂಸ್ಥೆಯಲ್ಲಿ ಮುಖ್ಯವಾಗಿ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡಬೇಕು, ಅದರಲ್ಲಿ ಮಹಿಳೆಯರನ್ನ ಎಜುಕೇಟ್ ಮಾಡಬೇಕು. ಏನು ದೌರ್ಜನ್ಯ ಅಂದ್ರೆ ಏನು, ಮಾನಸಿಕ ಹಿಂಸೆ ಅಂದ್ರೆ ಏನು, ದೈಹಿಕವಾಗಿ ಶೋಷಣೆ ಅಂದ್ರೆ ಏನು. ಸೊ ಹಾಗೆ ಅನ್ಸಿದ್ದೆ ಆದ್ರೆ, ನಿಮ್ಗೆ ತೊಂದರೆ ಆಗಿದ್ದೆ ಆದ್ರೆ, ತೊಂದರೆ ಅಂದ್ರೇನು ನಮ್ಮ ಹೆಣ್ಮಕ್ಳಿಗೆ ನಿಜವಾಗ್ಲೂ ಗೊತ್ತಿಲ್ಲ,
1: ಹೌದು,
2: ವರ್ಕ್ ಪ್ಲೇಸ್ ಅಲ್ಲಿ ಏನೋ ಕೆಟ್ಟದಾಗಿ ಮಾತಾಡಿದ್ರೆ ಇದನ್ನ ತೊಂದರೆ ಅಂತ ಅನ್ಕೊಳ್ಬೇಕು ಅನ್ನೋದು ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲವನ್ನು ನಾವು ಸೆಮಿನಾರ್ ಆರ್ಗನೈಸ್ ಮಾಡೋದ್ರಿಂದ, ವರ್ಕ್ಶಾಪ್ ಆರ್ಗನೈಸ್ ಮಾಡೋದ್ರಿಂದ, ಓರಿಯೆಂಟೇಷನ್ ಮಾಡೋದ್ರಿಂದ, ಅಂದ್ರೆ ಅದು ಅವರಲ್ಲಿ ಶಿಕ್ಷಣವನ್ನ ತುಂಬಬೇಕು ಅನ್ನೋದು. ಮತ್ತೆ ಇದ್ರ ಬಗ್ಗೆ ಸೆನ್ಸಿಟೈಸ್ ಮಾಡ್ಬೇಕು, ಮುಖ್ಯವಾಗಿ ಅವರನ್ನ
1: ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ಬೇಕು, ಸೂಕ್ಷ್ಮತೆಗಳನ್ನ
2: ಇದು ಕೆಟ್ಟ ಪದ, ಕೆಟ್ಟ ದೃಷ್ಟಿ.
1: ಹೌದು,
2: ಸಣ್ಣ ಮಕ್ಕಳು ಶಾಲೆಯಲ್ಲಿ ಸಣ್ಣ ಮಕ್ಕಳು ಇರ್ತವೆ, ಓಕೆ, ಕೆಟ್ಟ ಬ್ಯಾಡ್ ಟಚ್, ಕೆಟ್ಟ ಮುಟ್ಟುವಿಕೆ ಅನ್ನುವಂಥದ್ದು ಅಥವಾ ಇದೆಲ್ಲ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ಅದನ್ನ ಹೇಳ್ಬೇಕು ನಾವು, ಶಿಕ್ಷಕರೇ ಅದನ್ನೆಲ್ಲ ಹೇಳ್ಬೇಕು, ಅಮ್ಮ ಹೇಳ್ಕೊಡಲ್ಲ ಎಷ್ಟೋ ಸಂದರ್ಭದಲ್ಲಿ.
1: ಹೌದು,
2: ಸೊ ನಾವೇ ಹೇಳ್ಕೊಡ್ತೀವಿ. ಸೊ ಕಾಲೇಜಲ್ಲಾಗ್ಬೋದು, ಶಾಲೆಗಳಲ್ಲಾಗ್ಬೋದು, ಸೊ ಇದು ಕೆಟ್ಟ ದೃಷ್ಟಿ, ಇದು ಕೆಟ್ಟ ಮುಟ್ಟುವಿಕೆ, ಮತ್ತೆ ಇದು ದೌರ್ಜನ್ಯ. ಇನ್ನು ಅಂತದನ್ನ ಈ ತರ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡೋದರ ಮುಖಾಂತರ ನಾವು ಹೇಳ್ಕೊಡ್ಬೇಕು. ಹಾಗೇನೆ ಇಂಟರ್ನಲ್ ಕಮಿಟಿ ಅಂತಾನೂ ಮಾಡಿ ಅಲ್ಲಿ ವಿದ್ಯಾರ್ಥಿಗಳು ಕೂಡ, ಬರೇ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಅಂದ್ರೆ ಉದ್ಯೋಗಿಗಳಿಗಷ್ಟೇ ಸೀಮಿತ ಆಗಿಲ್ಲ, ಇದು ಮುಖ್ಯವಾಗಿ ವಿದ್ಯಾರ್ಥಿನಿಯರು ಕೂಡ, ಅಂದ್ರೆ ಹೆಣ್ಮಕ್ಳು ಎಲ್ಲರೂ ಕೂಡ, ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದಕ್ಕೆ ಒಳಪಡ್ತಾರೆ. ಸೊ ಅವ್ರಿಗೇನೇ ತೊಂದರೆ ಆದ್ರೂ, ನಾವು ಇವತ್ತು ತುಂಬಾ ಕೇಳ್ತಾ ಇದೀವಿ ಅಧ್ಯಾಪಕರಿಂದಲೇ ಶೋಷಣೆ ಅಂತ ಅನ್ನೋ ಅಂತದ್ದು. ಸೊ

0: ವಿದ್ಯಾರ್ಥಿಗಳು ಕೂಡ ಇಂಟರ್ನಲ್ ಕಮಿಟಿ ಅಂತ ಒಂದಿರುತ್ತೆ, ಅಲ್ಲಿ ಹೋಗಿ ದೂರನ್ನ ದಾಖಲಿಸಬಹುದು. ಈವನ್ ಮಹಿಳೆಯರೇ ತೊಂದರೆ ಕೊಡ್ತಿದ್ರು ಕೂಡ ದೂರನ್ನ ದಾಖಲಿಸಬಹುದು.
1: ಅಂದ್ರೆ ಅದು ಜನರಲ್ ಆಕ್ಟಿಗೆ ಬರುತ್ತೆ. ಪಾಶ್ ಆಕ್ಟ್ ಅಲ್ಲಿ ಕನ್ಸಿಡರ್ ಆಗುವಂತದ್ದು ಗಂಡು ಮಕ್ಕಳಿಂದ ಹೆಣ್ಮಕ್ಕಳಿಗೆ ಸಮಸ್ಯೆ ಮಾತ್ರ.
0: ಸೊ ಇದ್ರ ಬಗ್ಗೆ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದನ್ನ ವಿದ್ಯಾರ್ಥಿಯರಿಗೂ ಅನ್ವಯಿಸುತ್ತೆ. ವಿದ್ಯಾರ್ಥಿನಿಯರು ಪುರುಷ ಯಾವುದೇ ರೀತಿಲಿ, ಅದು ಸಹ ವಿದ್ಯಾರ್ಥಿ ಆಗಿರ್ಬೋದು, ಅಧ್ಯಾಪಕರಾಗಬಹುದು, ಪ್ರಿನ್ಸಿಪಾಲ್ರಿಂದ ಆಗಿರ್ಬೋದು, ಯಾರಿಂದ ಆದ್ರೂ ದೂರನ್ನ ಆ ಒಂದು ಇಂಟರ್ನಲ್ ಕಮಿಟಿಗೆ ಕೊಡಬಹುದು. ಆಕೆ ಯಾವ ರೀತಿಯ ಸ್ವರೂಪದ್ದು ತೊಂದರೆಯನ್ನ ಫೇಸ್ ಮಾಡಿದ್ದಾಳೆ ಅನ್ನುವಂತ ಸಂಪೂರ್ಣ ವಿವರವನ್ನ ಲಿಖಿತವಾಗಿ ದಾಖಲಿಸುವುದರ ಮೂಲಕ ಆಕೆ ಕಂಪ್ಲೇಂಟ್ ಕೊಡಬಹುದು ಅನ್ನುವಂತ ಇದನ್ನ UGC ಇದ್ ಮಾಡ್ಕೊಳ್ತು. ಹಾಗೇನೆ AICTE ಕೂಡ, ಅಂದ್ರೆ ತಾಂತ್ರಿಕ ವಿದ್ಯಾ ಸಂಸ್ಥೆಗಳಲ್ಲೂ ಕೂಡ ಇದನ್ನ ಅಳವಡಿಸಿಕೊಂಡಿದ್ದಾರೆ. ಮತ್ತೆ ಶಾಲೆಗಳಲ್ಲಿ 2013 ಇಂದನೇ ಈ ಆಕ್ಟ್
1: ಜಾರಿಗೆ ಬಂದಿದೆ. ಖಂಡಿತ. ಈಗ ನೀವು ಹೇಳಿದ ಕಮಿಟಿ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಮ್ಮ ವಕೀಲರ ಹತ್ರ ಕೇಳ್ಬಿಡೋಣ.
0: ಅವ್ರ ಹತ್ರ
2: ಖಂಡಿತ ಸಹನ. ಇಬ್ರು ಮಾಲಿನಿ ಮ್ಯಾಮ್ ಮತ್ತೆ ಮಮತಾ ಮ್ಯಾಮ್ ಮಾತಾಡ್ಬೇಕಾದ್ರೆ, ಫಸ್ಟ್ ವಿಷಯ ಮಾಲಿನಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಯಾವುದೇ ಹೆಣ್ಮಗು ಆದ್ರೂ ಕೋರ್ಟ್ ಮೆಟ್ಟಿಲೇರಕ್ ಭಯ ಪಡ್ತಾರೆ ಈ ತರ ವಿಷಯ, ಅಥವಾ ಪೊಲೀಸ್ ಸ್ಟೇಷನ್ ಆಗಿರ್ಲಿ. ಅದಕ್ಕೋಸ್ಕರನೇ ಈ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅವ್ರ ಇಂಟರ್ನಲ್ ಕಮಿಟಿ ಅನ್ನೋದನ್ನ ಮಾಡಿರೋದು. ಇಂಟರ್ನಲ್ ಕಮಿಟಿಲಿ ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ 4 ಮೆಂಬರ್ಸ್ ನ ದೇ ವಿಲ್ ಅಪಾಯಿಂಟ್ ಆಸ್ ಇಂಟರ್ನಲ್ ಕಮಿಟಿ ಮೆಂಬರ್ಸ್. ಇಬ್ರು ವಿತ್ ಇನ್ ದ ಇನ್ಸ್ಟಿಟ್ಯೂಷನ್ ಇರ್ತಾರೆ, ಎಕ್ಸ್ಟರ್ನಲ್ ಕಮಿಟಿ ಮೆಂಬರ್ಸ್ ಆಗೂ ಇರ್ತಾರೆ. ಸೊ ಅದು ಅಡ್ವೊಕೇಟ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ವರ್ಕರ್ಸ್ ಆಗಿರಬಹುದು. ಈ ತರ ವಿಷಯಗಳ ಬಗ್ಗೆ ಸೆನ್ಸಿಟಿವ್ ಇರುವಂತವ್ರು, ಎಕ್ಸ್ಪೀರಿಯನ್ಸ್ ಇರುವಂತವ್ರನ್ನ ಮೆಂಬರ್
1: ಮಾಡಿದ್ದಾರೆ.
2: ಮುಖ್ಯವಾದ ಅಂಶ ನಾವು ನೆನ್ಪಿಟ್ಕೋಬೇಕಾಗಿರೋದು, ಜನಕ್ಕೆ ಗೊತ್ತಾಗಬೇಕಾಗಿರೋದು ಏನು ಅಂತಂದ್ರೆ, ಈ ತರದ ಕಂಪ್ಲೇಂಟ್ಸ್ ಬಂದ್ರೆ ದೇ ಆರ್ ವೆರಿ ಮಚ್ ಕಾನ್ಫಿಡೆನ್ಶಿಯಲ್. ಸೊ ಅದನ್ನ ಅಲ್ಲಿ ಆ ಒಂದು ಸರ್ಕಲ್ ಇಂದ ಆಚೆ ಆ ವಿಷಯಗಳು ಹೋಗೋ ಆಗಿಲ್ಲ. ಅವ್ರ ಮ್ಯಾಮ್ ಹೇಳ್ತಾ ಏನಂದ್ರು, ಕೋರ್ಟಿಗೆ ಹೋದ್ರೆ ನನ್ನ ಫ್ಯಾಮಿಲಿ ವಿಷಯ ಏನಾದ್ರು ಆಚೆ ಬರ್ಬೋದೇನೋ, ಅಥವಾ ಜನರಿಗೆ ಅದೊಂದು ಹಿಂಜರಿಕೆ ಇರುತ್ತೆ ಹೇಗೆ ಅದನ್ನ ಮುಂದೆ ತಗೊಂಡು ಹೋಗೋದು ಅಂತ. ಸೊ ಜನ ಅರ್ಥ ಮಾಡ್ಕೋಬೇಕಾಗಿರೋದು, ನೀವು ಇಂಟರ್ನಲ್ ಕಮಿಟಿಗೆ ಒಂದು ಲಿಖಿತವಾದ ಕಂಪ್ಲೇಂಟ್ ಅನ್ನ ಬರೆದು ಕೊಟ್ರೆ ಅದು ಗೌಪ್ಯತೆಯನ್ನ ಕಾಪಾಡ್ಲೇಬೇಕಾಗತ್ತೆ ಆ ಕಮಿಟಿ ಮೆಂಬರ್ಸ್ ವಿತ್ ಇನ್ ದ 4 ವಾಲ್ಸ್ ಏನಿರುತ್ತೆ ಅಷ್ಟೇ. ಸೊ ಇಂಟರ್ನಲ್ ಕಮಿಟಿಗೆ ಅವರು ಯಾವುದೇ ಲಿಖಿತವಾದ ಒಂದು ಲೆಟರ್ ಅನ್ನ ಕೊಟ್ರೆ, ಅದರಲ್ಲೂ ಏನು ಅಂತಂದ್ರೆ, ಸುಮಾರು ಸತಿ ಹಿಂಸೆಗೆ ಒಳಗಾದಂತಹ ಮಹಿಳೆ ಅಥವಾ ಹುಡುಗಿ ಲೆಟರ್ ಕೊಡುವಂತಹ ಅಥವಾ ಬರೆಯುವ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರಬಹುದು. ಅಂತಹ ಸಮಯದಲ್ಲಿ ಆ ವಿಷಯ ಗೊತ್ತಿರುವ ಬೇರೆ ಯಾರಾದ್ರೂ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು ಅಥವಾ ಫ್ರೆಂಡ್ಸ್ ಆಗಿರ್ಬಹುದು, ಯಾರೇ ಕೂಡ ರಿಟರ್ನ್ ಆಗಿ ಕಂಪ್ಲೇಂಟ್ ಕೊಡ್ಬೋದು. ಒಂದು ಮುಖ್ಯವಾದದ್ದು, ರಿಟರ್ನ್ ಆಗೇ ಕೊಡಬೇಕು, ಅದು ಲಿಖಿತವಾಗೇ ಇರಬೇಕು ಕಂಪ್ಲೇಂಟ್, ಸುಮ್ನೆ ಬಾಯಿ ಮಾತಿಗೆ ಹೇಳಿದ್ರೆ ಆಗೋದಿಲ್ಲ. ಇನ್ನೊಂದು, ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತಾರೆ. ಇದಾದ ನಂತರ ಅವರಿಗೆ ಕಂಪ್ಲೇಂಟ್ ಬಂದ ನಂತರ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರಿಗೆ ನೋಟಿಸ್ ಹೋಗುತ್ತೆ, ಹೀಗೆ ಕೊಟ್ಟಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು, ಅವ್ರ ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ಅವರು ಲಿಖಿತವಾಗಿ ಅದನ್ನ ಕಳಿಸಿ ಆಮೇಲೆ ಒಂದು ಇನ್ಕ್ವೈರಿ ನಡೆಯುತ್ತೆ. ವಿತ್ ಇನ್ ದ ಕಮಿಟಿ ಇನ್ಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆಯನ್ನ ಕಂಡುಹಿಡಿಯಲಾಗುತ್ತೆ. ಸೊ ಇದು ಹೆದರ್ಕೋಬೇಕಾಗಿಲ್ಲ, ಹೊರಗಡೆ ಹೋಗುತ್ತೆ ನಾವು ವಿಷಯ ಅನ್ನೋದು, ಅಥವಾ ನನಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲೂ ಇರೋದು ಬೇಡ. ಯಾಕಂದ್ರೆ ವಿತ್ ಇನ್ ದ ಕಮಿಟಿನೇ ಇದು ಇರೋದ್ರಿಂದ, ಎಷ್ಟು ಮಟ್ಟಿಗೆ ಅಂತಂದ್ರೆ ಪಾಶ್ ಆಕ್ಟ್ ಅಂಡರ್ ಇಂಟರ್ನಲ್ ಕಮಿಟಿಗೆ ಯಾವುದೇ ಸಿವಿಲ್ ಕೋರ್ಟಿನ ಯಾವ ರೈಟ್ ಸಿವಿಲ್ ಕೋರ್ಟಿಗಿರುತ್ತೆ ಅದೇ ರೈಟ್ಸ್ ಪಾಶ್ ಆಕ್ಟ್ ಅಂಡರ್ ಇಂಟರ್ನಲ್ ಕಮಿಟಿಗೂ ಇರುತ್ತೆ.
1: ಓಕೆ.
2: ಸೊ ಅವರು ಪನಿಷ್ಮೆಂಟ್ ಯಾವ ತರ ಅಂದ್ರೆ ಯಾವ ಲೆವೆಲ್ಲಿನ ಹರಾಸ್ಮೆಂಟ್ ಆಗಿದೆ ಅನ್ನೋದ್ರ ಮೂಲಕ ಅದನ್ನ ಕಂಡು ಹಿಡ್ಕೊಂಡು ಏನ್ ಪನಿಷ್ಮೆಂಟ್ ಕೊಡಬಹುದು ಅದಕ್ಕೆ ಅದನ್ನ ನೋಡಿ ಕೊಡಲಾಗುತ್ತೆ, ಹೇಗೆ ಅದನ್ನ ಬಗೆಹರಿಸ್ಕೋಬಹುದು. ಅದರಲ್ಲೂ ಒಂದು ಕನ್ಸಿಲಿಯೇಷನ್ ಆರ್ ಮೀಡಿಯೇಷನ್ ಗೂ ಇಫ್ ಬೋತ್ ದ ಪಾರ್ಟೀಸ್ ಆರ್ ವಿಲ್ಲಿಂಗ್ ಚಾನ್ಸಸ್ ಇದೆ. ಕೂತು ಮಾತಾಡಿ ಬಗೆಹರಿಸ್ಕೊಳ್ಳುವ ಸಾಧ್ಯತೆ ಕೆಲವೊಂದ್ ಕಡೆ ಇದ್ದಾಗ ಅದು ಮಾಡುವ ಸಾಧ್ಯತೆ ಇರುತ್ತೆ.
1: ಓಕೆ. ಸೊ ಇದು ನೀವು ಹೇಳ್ತಾ ಇರುವಂತದ್ದು ಎಲ್ಲ ಪ್ರತಿಯೊಂದು ಸಂಸ್ಥೆಗಳಿಗೂ ಅನ್ವಯ ಆಗುತ್ತಾ?
2: ಖಂಡಿತ ಆಗುತ್ತೆ.
1: ಅಲ್ಲಿ ಹೆಣ್ಮಕ್ಳು ಇಷ್ಟು ಜನ ಇರಬೇಕು ಅಥವಾ ಇಷ್ಟು ಜನಕ್ಕಿಂತ ಹೆಚ್ಚಿಗೆ ಇದ್ರೆ ಮಾತ್ರ ಅಥವಾ ಕಡಿಮೆ ಇದ್ರೆ ಅಪ್ಲೈ ಆಗಲ್ಲ, ಆತರ ಏನಾದ್ರೂ ಇದೆಯಾ?
2: ಮೇಡಮ್ ಅವರೇ ಮುಂಚೆ ಹೇಳಿದಾಗೆ ಎಲ್ಲಿ ಯಾವುದೇ ಆರ್ಗನೈಸೇಷನ್ ಅಲ್ಲಿ 10 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ರೆ ಆಗುತ್ತೆ. ಹಂಗಂತ 10 ಜನಕ್ಕಿಂತ ಕಮ್ಮಿ ಇದ್ರೆ ಹಾಗಿದ್ರೆ ತಗೊಳ್ಳೋದೇ ಇಲ್ವಾ, ಅವಾಗ ಏನ್ ಮಾಡ್ಬೇಕಾಗತ್ತೆ? ಇಲ್ಲ, ಖಂಡಿತ 10 ಜನಕ್ಕಿಂತ ಕಮ್ಮಿ ಇದ್ರೂ ನೀವು ಆ ಆರ್ಗನೈಸೇಷನ್ ಹೆಡ್ ಯಾರಿರ್ತಾರೆ ಅವರಿಗೆ ಆತರ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬಹುದು. ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಯಾವುದೇ ಆರ್ಗನೈಸೇಷನ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನಾವ್ ಇದನ್ನ ತಗೊಳ್ಳಲ್ಲ, ನಮ್ಮಲ್ಲಿ ಕಮಿಟಿ ಇಲ್ಲ ಅಂತ ಯಾರು ಹೇಳಕ್ ಆಗೋದಿಲ್ಲ, ಹೇಳಬಾರ್ದು,
1: ಹೇಳೋ ಹಾಗೂ ಇಲ್ಲ. ಅದಕ್ಕೆ ಏನ್ ಬೇಕೋ ಆ ಒಂದು ಆಕ್ಷನ್ ಅನ್ನ ತಗೊಂಡೇ ತಗೊಳ್ತಾರೆ ಯಾವುದೇ ಆರ್ಗನೈಸೇಷನ್ ಆದ್ರೂ.
2: ಖಂಡಿತ.
1: ಓಕೆ. ಸೊ ಇವಾಗ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರಿಗೆ,
2: ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ವರ್ಕ್ ಪ್ಲೇಸ್

0: ಇಫ್ ಇಟ್ ಇಸ್ ಕನ್ಸಿಡರ್ಡ್ ವರ್ಕ್ ಪ್ಲೇಸ್, ಹೌದು ಮಾಡ್ಲೇ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನೀವು ಅಸಂಘಟಿತ ವಲಯದಲ್ಲಿ ಆದರೂ ಕೆಲಸಗಾರರು, ಫ್ಯಾಕ್ಟ್ರಿಗಳಲ್ಲಿ ಇದ್ದೇ ಇರುತ್ತೆ ವರ್ಕ್ ಪ್ಲೇಸ್ ಅಂತ ಫ್ಯಾಕ್ಟ್ರಿ ಕನ್ಸಿಡರ್ ಆಗುತ್ತೆ. ಸೊ ಅದರಲ್ಲಿ ಪಾಶ್ ಕಮಿಟಿ ಇರ್ಲೇಬೇಕು. ಇನ್ನೊಂದು, ಅವ್ರು ಹೇಳ್ದಾಗೆ ಬರೀ ವರ್ಕ್ ಪ್ಲೇಸ್ ಅಂದ್ರೆ ಈಗ ಬಿಲ್ಡಿಂಗ್ ಒಳಗಡೆನ ಹಾಗಲ್ಲ, ಅಕಸ್ಮಾತ್ ಅವರು ಟ್ರಾವೆಲ್ ಮಾಡ್ತಿದ್ರೆ ಕೆಲಸದ ಇದ್ರಿಂದ ಡ್ರೈವರ್ಸ್ ಇರ್ತಾರೆ.
1: ಹೌದು.
0: ಸೊ ಅಂತ ಸಂದರ್ಭದಲ್ಲೂ ದೇ ಆರ್ ಆಲ್ಸೋ ಕನ್ಸಿಡರ್ಡ್ ಅಂಡರ್ ಪಾಶ್ ಆಕ್ಟ್. ಸೊ ಈವನ್ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ಅವರಿಗೆ ಒಂದು ಕಮಿಟಿ ಇದ್ದೇ ಇರುತ್ತಲ್ವ, ಈಗ ಯಾರು ಕೆಲಸ ಕೊಟ್ಟಿರ್ತಾರೆ ಅವರಿಗೆ ಅವರಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬಹುದು. ಈಗ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ಕೆಲಸ ಕೊಡಕ್ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ. ಸೊ ಅವರಿಗೆ ಒಂದು ಟೀಮ್ ಅಂತ ಇರುತ್ತೆ, ಅವರೊಂದು ಹೆಡ್ ಅಂತ ಇದ್ದೇ ಇರ್ತಾರೆ. ಸೊ ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಅವರು ಬರ್ದು ಕೊಡ್ಬೋದು. ಕಷ್ಟ ಹೌದು, ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇವತ್ತಿಗೂ ಬಿಕಾಸ್ ಎಜುಕೇಶನ್ ಇಲ್ದೆ ಹೋದ ಕಾರಣಕ್ಕೆ ಅವರು ಲಿಖಿತವಾಗಿ ಕೊಡಿ ನೀವು ಅಂತ ಕೇಳಿದ್ರೆ ಹೇಗೆ ಬರೆಯೋದು ಹೇಗೆ? ಸೊ ಅಂತ ಸಂದರ್ಭದಲ್ಲಿ ಯಾರಾದರೂ ಸಹಾಯವನ್ನ ಕೂಡ ಅವರು ತಗೋಬಹುದು.
1: ಓಕೆ, ಖಂಡಿತ ಸಿರಿ ಅವರೇ. ಈಗ ಮಾಲಿನಿ ಮ್ಯಾಮ್, ನೀವು ಹೇಳಿದ್ರಿ ಹಿಂಜರಿತಾರೆ ಅಂತ, ಈಗ ಅವರು ಎಜುಕೇಶನ್ ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳಿದ್ರು. ಸೊ ಇಂಟರ್ನಲ್ ಕಮಿಟಿಯ ಬಗ್ಗೆ, ಈವನ್ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದ್ರು. ಸೊ ನಿಮ್ಮ ಒಂದು ಅನುಭವದಲ್ಲಿ ಯಾವ ರೀತಿ ನಿಮ್ಮ ಕಡೆಯಿಂದ ಅವರಿಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ.
2: ಓಕೆ, ಸಿರಿ ಅವ್ರು ಹೇಳ್ದಂಗೆ ಅಸಂಘಟಿತ ಯಾರು ಪೋಸ್ಟ್ ಇದಕ್ಕೆ ಒಳಪಟ್ಟಿರ್ತಾರೆ ಅಂತವ್ರಿಗೆ ಯಾವುದೇ ಇಂಟರ್ನಲ್ ಕಮಿಟಿ ಇರೋದಿಲ್ಲ. ಸೊ ಅವ್ರೇನ್ ಮಾಡ್ಬೇಕು, ಕಾನೂನಾತ್ಮಕವಾಗಿ ಬರಲೇಬೇಕು ಈಚೆಗೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಮೈಸೂರು ಬ್ಯೂಟಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಸೊ ಅಲ್ಲಿ ಸುಮಾರು ಒಂದು 200-200 ಜನ ಲೇಡೀಸ್ ಇದ್ದಾರೆ. ಅವರು ಯಾವ್ದಾದ್ರು ಒಂದು ವಿಚಾರಕ್ಕೆ ನನಗೆ ಸಹಾಯ ಬೇಕು ಅಂತಂದ್ರೆ ಕಾಲ್ ಮಾಡ್ತಾನೆ ಇರ್ತಾರೆ. ಈಗ ನೀವು ಫಾರ್ ಎಕ್ಸಾಂಪಲ್, ಮೊದ್ಲಾಗಿದ್ರೆ ಏನ್ ಮಾಡ್ತಿದ್ರು, ಗೊತ್ತಿರೋ ಅಂತವ್ರನ್ನ ಬ್ಯೂಟಿಷಿಯನ್ಸ್ ನ ಮನೆಗೆ ಕರ್ಸ್ಕೊಳ್ತಾ ಇದ್ರು, ಯಾರು ಪಾರ್ಲರ್ಗೆ ಹೋಗಕ್ಕಾಗಲ್ಲ ಅಂತವ್ರು ಮನೆಗೆ ಕರ್ಸ್ಕೊಳ್ತಾ ಇದ್ರು. ಸೊ ಅಂತ ಹೆಣ್ಮಕ್ಳ ಮೇಲೆ ಕೂಡ ದೌರ್ಜನ್ಯ ಆಗಿರೋದನ್ನ ನನ್ನ ಗಮನಕ್ಕೆ ಬಂದಿದೆ. ಸೊ ನಾನು ಅವ್ರಿಗೆ ಫಸ್ಟ್ ಅವ್ರಿಗೆ ಹೇಳ್ತಾ ಇದ್ದೆ, ಮಾನಸಿಕವಾಗಿ ಎಲ್ಲದಕ್ಕೂ ಮುಖ್ಯ ಧೈರ್ಯ. ಹೆಣ್ಮಕ್ಳಿಗೆ ಧೈರ್ಯ ಅನ್ನೋದಿತ್ತು ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಾನು ಅವ್ರಿಗೆ ಹೇಳ್ದೆ, ನೀವು ಇವತ್ತು ಎದುರುಕೊಂಡು ಕೂತ್ಕೊಂಡ್ರೆ ನಾಳೆ ಇನ್ನೊಬ್ರು ಮನೆಗೆ ಹೋಗ್ತೀರಾ, ಅದನ್ನೇ ಫೇಸ್ ಮಾಡ್ಬೇಕಾಗತ್ತೆ.
1: ನಿಜ,
2: ದಯವಿಟ್ಟು ಮಾಡ್ಬೇಡಿ. ಅದು ಅಲ್ದಲೆ ನೀವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಆ ವ್ಯಕ್ತಿಗೆ. ಅದೇ ತರ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ. ನಾವ್ ಎಲ್ಲರೂ ಸಮಾನವಾಗಿ ಬದುಕ್ತಾ ಇದೀವಿ, ಅದೇ ತರ ಸಮಾನವಾಗಿ ಗೌರವ ಕೂಡ ಅನ್ನೋ ಒಂದು ಮನಸ್ಥಿತಿನ ನಾವು ಬೆಳೆಸ್ಕೋಬೇಕು. ಬೆಂಬಲ ಕೂಡ ಅಂತ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಮುಖ್ಯ. ಈ ಎನ್ ಜಿ ಒಗಳಿರ್ಬೋದು, ಸಾಮಾಜಿಕ ಕಾರ್ಯಕರ್ತ, ಆ ಸಾಮಾಜಿಕ ಕಾರ್ಯಕರ್ತರುಗಳಿಗೆ ಬೆಂಬಲ ಬೇಕಿವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
1: ಏನಕ್ಕೆ
2: ಇಲ್ಲ, ಸಾಮಾಜಿಕ ಕಾರ್ಯಕರ್ತರು ತುಂಬಾ ಫೇಸ್ ಮಾಡ್ತಾ ಇದಾರೆ ಎಲ್ಲಾ ರೀತಿನಲ್ಲೂ. ಏ ಅವ್ರ ಏನಕ್ ಬರ್ಬೇಕು, ಇವ್ರ ಏನಕ್ ಬರ್ಬೇಕು, ಅವರಿಗೆ ಕೆಲಸ ಇಲ್ಲ ಮಾಡಕ್ಕೆ, ಅದಕ್ಕೆ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ ಬರುತ್ತೆ. ಹೆಲ್ಪ್ ಮಾಡಕ್ ಹೋಗೋದು ತಪ್ಪು ಇವತ್ತಿನ ಕಾಲದಲ್ಲಿ. ಆತರ ಪರಿಸ್ಥಿತಿಗಳನ್ನ ಫೇಸ್ ಮಾಡಿದೀವಿ ನಾವು. ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟು ಜನಕ್ ನ್ಯಾಯ ಸಿಕ್ಕಿದೆ ಅಲ್ವಾ, ಅಲ್ಲಿ ನಮ್ಗೆ ನ್ಯಾಯ ಸಿಗುತ್ತಾ, ಅದು ನಮ್ಗೆ ತುಂಬಾ ಮುಖ್ಯ.
1: ಖಂಡಿತ ಮಾಲಿನ್ ಮ್ಯಾಮ್, ಇವಾಗ ಮಮತಾ ಮ್ಯಾಮ್ ನೀವ್ ಹೇಳ್ತಾ ಇದ್ರಿ, ಸೊ ವಿದ್ಯಾರ್ಥಿಗಳಿಗೆ ಅರಿವಿರ್ಬೇಕು, ಶಿಕ್ಷಣ ಇರಬೇಕು, ಒಂದು ಧೈರ್ಯ ಬೇಕು. ಸೊ ಆ ಒಂದು ಧೈರ್ಯವನ್ನ ನಾವು ವಿದ್ಯಾರ್ಥಿಗಳಿಗೆ ಸಣ್ಣ ವಯಸ್ಸಿಂದನೇ ಧೈರ್ಯ ತುಂಬಬೇಕು, ಅವ್ರಿಗೆ ನಾವ್ ಅದನ್ನ ಹೇಳ್ಕೊಡ್ಬೇಕು. ಹಾಗೆ ನೀವ್ ಅವಾಗ್ಲೇ ಈಗ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ.
3: ಹೌದು, ವಿಶ್ವವಿದ್ಯಾಲಯದಲ್ಲಾಗ್ಬಹುದು, ಶಾಲೆಗಳಲ್ಲಾಗ್ಬಹುದು, ಸಾಕಷ್ಟು ಬಾರಿ ಅಧ್ಯಾಪಕರಿಂದ ವಿದ್ಯಾರ್ಥಿಗಳು ಪೀಡಿತರಾಗಿರುವಂತಹ ಸಾಧ್ಯತೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ, ಶಾಲೆಗಳಲ್ಲಿ ಮತ್ತೆ ಕಾಲೇಜಿನಲ್ಲಿ ಎಲ್ಲ ಕಡೆಯೂ ಇಂಟರ್ನಲ್ ಕಮಿಟಿ ಅಂತ ಒಂದಿದೆ. ಮತ್ತೆ ಇದು ಕಮಿಟಿ ಇದೆ ಅಂತಂದ್ರೆ ದಿನ ಹೋಗಿ ಎಲ್ರಿಗೂ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕಾಗಲ್ಲ. ಅದಕ್ಕಾಗಿ ಏನ್ ಮಾಡ್ಬಿಟ್ಟಿದೆ, ಆಕ್ಟ್ ಅಲ್ಲೇ ಒಂದು ರೂಲ್ ಇದೆ. ಏನು ಅಂತಂದ್ರೆ, ಇದು ಲೈಂಗಿಕ ಹಿಂಸೆ, ದೌರ್ಜನ್ಯ ಅಂದ್ರೆ ಇದು, ವರ್ಕ್ ಪ್ಲೇಸ್ ಅಲ್ಲಿ ಆಗುವಂತ ದೌರ್ಜನ್ಯಗಳು ಇವು ಅಂತ ಹೇಳ್ಬಿಟ್ಟು ಕೆಲವೊಂದನ್ನ ಲಿಸ್ಟ್ ಮಾಡಿದ್ದಾರೆ. ಸೊ ಆ ಒಂದು ಇದನ್ನ ನಮ್ಮ ಎಲ್ಲ ಶಾಲೆಯ ಎಲ್ಲ ಮುಖ್ಯ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಎಲ್ಲಿ ಎಲ್ಲಿ ಸೇರ್ತಾರೆ ಅಲ್ಲಿ ಎಲ್ಲಾ ಹಾಕ್ತಾರೆ. ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಇದನ್ನ ಹಾಕ್ಬೇಕು ಅಂತ ಕಾನೂನು ಇದೆ. ಸೊ ಈ ರೀತಿಯಲ್ಲಿ ನಾವು ಶಿಕ್ಷಣಕ್ಕೆ ಒಳಪಡಿಸಬಹುದು. ಸೊ ಹಾಗಾದಾಗ ಇಂಥ ದೌರ್ಜನ್ಯಗಳು ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ನಾನು ನಂಬ್ತೀನಿ ಸಾನ.
1: ಖಂಡಿತ ಮಮತಾ ಮ್ಯಾಮ್. ಸಿರಿ ಅವರೇ, ಇವಾಗ ಕೊನೆಯದಾಗಿ ನಿಮ್ಗೆ ಈಗ ಕಾನೂನಾತ್ಮಕವಾಗಿ ಏನಾದ್ರೂ ಒಂದಷ್ಟು ವಿಚಾರಗಳು ಬಿಟ್ಟು ಹೋಗಿದ್ರೆ ಈಗ ಇಷ್ಟೊತ್ತು ಮಾತಾಡಿದ್ರಲ್ಲಿ, ಸೊ ಇನ್ನೇನೇನು ಈ ಒಂದು ಪಾಶ್ ಆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ?
0: ಪಾಶ್ ಆಕ್ಟ್ ಅಡಿಯಲ್ಲಿ ಈ ಕಾನೂನೇ ನೋಡಿದ್ರೆ ಓವರ್ ಆಲ್ ಹೇಗಾಗಿದೆ ಅಂತಂದ್ರೆ, ನಮ್ಮಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಾನೂನು ಇರೋದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ತರ ವಿಷಯಗಳಿಗೆ ಈ ಕಾನೂನು, ಬೇರೆ ವಿಷಯಗಳಿಗೆ ಬೇರೆ ಕಾನೂನು ಅಂತ ಇದೆ. ವರ್ಕ್ ಪ್ಲೇಸ್ ಅಲ್ಲಿ ಯಾವಾಗ ಕನ್ಸಿಡರ್ ಆಗುತ್ತೆ ಅಂತಂದ್ರೆ ಕೆಲ್ಸ ಎಂಪ್ಲಾಯರ್ ಅಂಡ್ ದ ಎಂಪ್ಲಾಯಿ ಇಬ್ರು ಒಂದೇ

0: ಸಂಸ್ಥೆಯವರು ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಏನಾದ್ರು ಅವರಿಗೆ ಸಂಘರ್ಷಗಳು ತೊಂದರೆ ಆದಾಗ ಪಾಶ್ ಆಕ್ಟ್ ಬರುತ್ತೆ. ಒಂದು ಜನಕ್ಕೂ ಅರ್ಥಕೊಳ್ಬೇಕಾಗಿರುವ ಅವಶ್ಯಕತೆ ಏನಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ. ಸೊ ಅಂಡರ್ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಯಾವುದೇ ಮಹಿಳೆ ಅಥವಾ ಮಗು ಅಥವಾ ಸಮಾಜದಲ್ಲಿ ಹಿಂದುಳಿದ ವ್ಯಕ್ತಿಗಳು, ಅದು ಫೈನಾನ್ಷಿಯಲ್ ಆಗಿರಬಹುದು ಸಾಮಾಜಿಕ ಹಿಂದುಳಿದ ವ್ಯಕ್ತಿಗಳಿಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ಫ್ರೀ ಲೀಗಲ್ ಏಡ್ ಅನ್ನೋದು ಇರುತ್ತೆ. ಸೊ ಯಾರಿಗೆ ನಾವು ದುಡ್ಡು ಕೊಟ್ಟು ಒಂದು ಅಡ್ವೊಕೇಟ್ ಅನ್ನು ಹೈಯರ್ ಮಾಡೋಕ್ಕಾಗಲ್ಲ ಅನ್ನುವ ಪರಿಸ್ಥಿತಿ ಇದ್ರೆ, ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟ್ ಗಳಲ್ಲಿ ಈ ಲೀಗಲ್ ಸರ್ವಿಸ್ ಅಥಾರಿಟಿ ಇರುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟ್ ಹತ್ರ ಆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಹೋಗಿ ನೀವು ಅದರ ಉಪಯೋಗವನ್ನ ಖಂಡಿತವಾಗಿಯೂ ಪಡ್ಕೋಬಹುದು. ಆದ್ರೆ ಪಾಶ್ ಅಡಿಯಲ್ಲಿ ನೋಡೋದಿದ್ರೆ ನೀವು ಕೋರ್ಟ್ಗೆ ಅಪ್ರೋಚ್ ಮಾಡುವ ಅವಶ್ಯಕತೆನೆ ಇರೋದಿಲ್ಲ. ಅದಕ್ಕಾಗಿಯೇ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನ ಮಾಡಿರ್ತಾರೆ. ಆ ಇಂಟರ್ನಲ್ ಕಮಿಟಿಗೂ ಕೂಡ ಸಿವಿಲ್ ಕೋರ್ಟಿನ ಒಂದು ರೈಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಈ ತರ ಸಮಸ್ಯೆ ಆದ್ರೆ ನೀವು ಮಾಡಬೇಕಾಗಿರೋದು ಫಸ್ಟ್ ಇಂಟರ್ನಲ್ ಕಮಿಟಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು. ಆದ್ರೆ ಹೊರಗಡೆ ನಿಮಗೆ ದೌರ್ಜನ್ಯ ಆಗ್ತಿದೆ ಅಂತಂದ್ರೆ ಅದಕ್ಕೆ ಬೇರೆ ವ್ಯವಸ್ಥೆಗಳೇ ಇರುತ್ತೆ. ಸೊ ಈ ಎರಡು ಮುಖ್ಯವಾಗಿ ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿತ್ತು ಇಲ್ಲಿ. ಸೊ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಯಾವುದು ವರ್ಕ್ ಪ್ಲೇಸ್ ಅಥವಾ ಅದ್ರ ಬಿಟ್ಟು ಹೊರಗಡೆ ಅಂದ್ರೆ ಏನು ಅಂತ. ಸೊ ಆ ತರ ಸಂದರ್ಭದಲ್ಲಿ ಈಗ ನಾನು ಹೇಳಿದ ಡಿಫ್ರೆನ್ಸ್ ಅರ್ಥ ಆಗಿರಬಹುದು. ಇನ್ನೇನಾದ್ರೂ ಇದ್ರೆ ಕೇಳಿ ಸಹನ.
1: ಇಲ್ಲ, ನೀವು ಎಲ್ಲಾ ಮಾಹಿತಿಯನ್ನ ಆದಷ್ಟು ತಿಳಿಸ್ಕೊಟ್ಟಿದ್ದೀರಿ. ಈಗ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು, ಅಥವಾ ಈಗ ಅಸಂಘಟಿತ ವಲಯ ಆದ್ರೂ ಕೂಡ ಯಾವ ರೀತಿ ಕಂಪ್ಲೇಂಟ್ ಕೊಡಬಹುದು. ಸೊ ಇದು ಗೌಪ್ಯವಾಗಿರುತ್ತೆ, ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಸೋ ಹಾಗಿಲ್ಲ, ತಿಳಿಸೋದು ಇಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸೊ ಶಿಕ್ಷಣ ಎಷ್ಟು ಮುಖ್ಯ, ಸಾಮಾಜಿಕವಾಗಿ ಯಾವ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದಾರೆ ಅಂತ ಮಾಲಿನಿ ಮ್ಯಾಮ್ ತಿಳಿಸ್ಕೊಟ್ರು. ಸೊ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಮಮತಾ ಮ್ಯಾಮ್ ಹೇಳಿದ್ರು.
0: ಹಾ ಸಹನ, ಒಂದು ಪಾಯಿಂಟ್ ಬಿಟ್ಟೆ ಅಂತ ನನಗೆ ಅನ್ನಿಸ್ತು. ನಾನು ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಇತರ ಓರಿಯಂಟೇಶನ್ ಮ್ಯಾಮ್ ಹೇಳಿದಾಗೆ ತಗೊಳಕ್ ಹೋಗ್ತೀನಿ ಓರಿಯಂಟೇಶನ್ ಮಾಡಕ್ಕೆ. ಆಗ ಅಲ್ಲಿ ನಾನು ಹೇಳೋದು ಆಕ್ಚುಲಿ ಹುಡುಗರನ್ನು ಇಲ್ಲಿ ಕೂರಿಸಿ ಅಂದ್ರೆ ಬರೀ ಮಹಿಳೆಯರಿಗೆ ಒಂದೇ ಆಗಬಾರ್ದು, ಹುಡುಗರು ಇರಬೇಕು. ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಸೆಕ್ಷುವಲ್ ಹೆರಾಸ್ಮೆಂಟ್ ಅಲ್ಲಿ ಏನೇನ್ ಬರುತ್ತೆ. ಈಗ ಕೆಲವೊಂದ್ಸತಿ ಅವರಿಗೆ ಎಜುಕೇಶನ್ ಇದ್ರ ಬಗ್ಗೆ ಗೊತ್ತೇ ಇರದ ಕಾರಣ ನಾವು ಮಾಡ್ತಿರೋ ಕೆಲಸ ತಪ್ಪು ಅಂತ ಅವ್ರಿಗೆ ಅರಿವಾಗಿರೋದಿಲ್ಲ. ಆಯ್ತಾ, ಸೊ ಹುಡುಗರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಾಗ ಕೆಲವು ಸತಿ ತಪ್ಪು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡದೇ ಇರ್ಬೋದು, ಬಟ್ ಅದು ಇನ್ನೊಂದು ಪರ್ಸನ್ ಗೆ ಹರ್ಟ್ ಆಗ್ಬೋದು. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ, ನಾವು ಮಾತಾಡೋ ಪದಗಳು ಕೆಲವೊಂದು ಇಟ್ ಮೇ ಲೀಡ್ ಟು ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಸೊ ಅದು ಆಗುತ್ತೆ. ರಿಪೀಟೆಡ್ ಆಗಿ ಈ ತರ ತಪ್ಪು ಆಗ್ತಿದ್ರೆ, ಒಂದ್ ಸತಿ ಒಬ್ಬ ವ್ಯಕ್ತಿ ನನಗೆ ಸಹಿಸಕ್ ಆಗ್ತಿಲ್ಲ ಸರಿ ಇಲ್ಲ ಅಂತ ಹೇಳಿದಾಗ ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ಪುನಃ ಪುನಃ ರಿಪೀಟೆಡ್ ಆಗಿ ಅದೇ ಕೆಲಸಗಳು ಆಗ್ತಿದ್ರೆ ದಟ್ ವಿಲ್ ಲೀಡ್ ಟು ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಸೊ ಆ ವಿಷಯಗಳು ಗೊತ್ತಿರಬೇಕಾಗತ್ತೆ.
1: ಖಂಡಿತವಾಗ್ಲೂ ಸಿರಿ ಅವರೇ, ವಕೀಲರಾಗಿ ಕಾನೂನಾತ್ಮಕವಾಗಿ ಎಲ್ಲಾ ಮಾಹಿತಿಯನ್ನ ನೀವು ನೀಡಿದಿರಿ. ಶಿಕ್ಷಣದ ಪರವಾಗಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವ ರೀತಿ ಅರಿವನ್ನ ಮೂಡಿಸಬೇಕು ಅನ್ನೋದನ್ನ ಮಮತಾ ಮ್ಯಾಮ್ ಅವರ ಅಭಿಪ್ರಾಯಗಳ ಮೂಲಕ ಹಾಗೆ ಮಾಹಿತಿಯನ್ನ ನೀಡೋದ್ರ ಮೂಲಕ ತಿಳಿಸ್ಕೊಟ್ರು. ಹಾಗೆ ಸಾಮಾಜಿಕವಾಗಿ ಸಮಸ್ಯೆಗಳು ಯಾವ ರೀತಿ ಇರುತ್ತೆ, ಹೇಗೆ ಹೆಣ್ಮಕ್ಳು ಹಿಂಜರಿತಾರೆ ಅಂದ್ರೆ ಹಿಂಜರಿಬಾರ್ದು, ಧೈರ್ಯ ಮಾಡಿ ಬರಬೇಕು ಅನ್ನೋದಕ್ಕೋಸ್ಕರನೇ ನಾವು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದಷ್ಟು ಅನುಭವಗಳನ್ನ ಮಾಲಿನಿ ಮ್ಯಾಮ್ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈಗ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಸೊ ನೀವು ಮೂವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡ್ರಿ, ಮಾತಾಡಿದ್ರಿ, ಸಮಯವನ್ನ ಮೀಸಲಾಗಿಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮ್ಮ ಮೂವರಿಗೂ ಧನ್ಯವಾದಗಳು.
2: ಧನ್ಯವಾದ. ನಮಗೂ ಕೂಡ ಧನ್ಯವಾದಗಳು ಸಹನ್ ಅವರೇ.
3: ಇದುವರೆಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪೋಷ್ 2013 ಕುರಿತು ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಟ್ಟವರು ಸಹನ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 12:31. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ

0: ಸ್ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: The number you've dialed is currently busy. Kindly try after
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಈಗ ಪ್ರಕಟಣೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯವು ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಗತಿಪರ ರೈತ ಮತ್ತು ರೈತ ಮಹಿಳೆ ಹಾಗೂ ಯುವ ರೈತ ಹಾಗೂ ರೈತ ಮಹಿಳೆಯರ ಪ್ರಶಸ್ತಿಯನ್ನು ಕೃಷಿ ಮೇಳದಲ್ಲಿ ನೀಡಿ ಸನ್ಮಾನಿಸಲು ತೀರ್ಮಾನಿಸಿದ್ದು, ಈ ಪ್ರಶಸ್ತಿಗಳಿಗೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಎಲ್ಲಾ ಜಿಲ್ಲೆಗಳಿಂದ ಜಿಲ್ಲೆಗೊಬ್ಬರಂತೆ ರೈತ ಮತ್ತು ರೈತ ಮಹಿಳೆಯರು ಹಾಗೂ ತಾಲೂಕಿಗೊಬ್ಬರಂತೆ ಯುವ ರೈತ ಮತ್ತು ರೈತ ಮಹಿಳೆಯರನ್ನ ಆಯ್ಕೆ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸಮಗ್ರ ಕೃಷಿ ಪದ್ಧತಿಯನ್ನು ಪಾಲನೆ ಮಾಡುತ್ತಿರುವ ಕೊಡಗು ಜಿಲ್ಲೆಯ ರೈತ ಮತ್ತು ರೈತ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ನಮೂನೆಗಳನ್ನು ಜಂಟಿ ಕೃಷಿ ನಿರ್ದೇಶಕರು ಮಡಿಕೇರಿ ಅಥವಾ ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಹಾಗೂ ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪಡೆದುಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 25 ಕೊನೆಯ ದಿನಾಂಕ.

0: ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯಂದು ರಾಜ್ಯ ಮಟ್ಟದಲ್ಲಿ ಆಚರಿಸುವ ಸಂದರ್ಭ ವಿವಿಧ ಕ್ಷೇತ್ರಗಳಾದ ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ ಮತ್ತು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮತ್ತು ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರಿಗೆ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 24 ಕೊನೆಯ ದಿನ. ಅರ್ಜಿ ನಮೂನೆಯನ್ನ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08272229289 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 29582829. ಪ್ರಕಟಣೆಗಳನ್ನು ಕೇಳಿದ್ದೀರಿ. ಶ್ರೋತೃಗಳೇ, ಈಗ ಸಮಯ 12:35. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಸ್ಟ್ರೋ ಆರ್ಥರೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ, ಈ ಕುರಿತು ಡಾ ತುಳಸಿ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಹಾಗೂ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು, ಈ ಕುರಿತು ಡಾ ಸಹನಾ ನಾಯಕ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೀರಿ.
1: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ, ಆಸ್ಟಿಯೋ ಅರ್ಥೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ಕುರಿತಂತೆ ಸಂದರ್ಶನ. ನಂತರ ಮಹಿಳೆಯರಿಗೆ ಬೇಕಾಗುವ ಮುಖ್ಯ ತಪಾಸಣೆಗಳು, ಈ ವಿಷಯ ಕುರಿತಂತೆ ಮಾಹಿತಿ ಕೇಳುತ್ತೀರಿ. ಮೊದಲಿಗೆ ಕೇಳೋಣ, ಆಸ್ಟಿಯೋ ಅರ್ಥೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ, ಈ ಕುರಿತಂತೆ ಡಾ ತುಳಸಿ ಕುಲಕರ್ಣಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೆಳಗರೆ, ಇತ್ತೀಚಿನ ದಿನದಲ್ಲಿ ಈ ಮೊಣಕಾಲು ನೋವು ಅನ್ನೋದು ಬಹಳ ಸರ್ವೇ ಸಾಮಾನ್ಯ ಆಗಿದೆ. ಮೊದಲು ಒಂದು ಕಾಲ ಇತ್ತು, 50-60 ವರ್ಷದ ನಂತರ ಈ ಮೊಣಕಾಲು ನೋವು ಕಾಣಿಸಿಕೊಳ್ತದಂತ. ಆದ್ರೆ ಈಗ ಚಿಕ್ಕ ವಯಸ್ಸಿನಿಂದ ಹಿಡಿದು ಹಿರಿಯರವರೆಗೆ ಒಂದಿಲ್ಲ ಒಂದು ರೀತಿ

ಈ ಮೊಣಕಾಲು ನೋವು ಕಾಡ್ತಾನೆ ಇರ್ತದೆ. ವೈದ್ಯರ ಕಡೆಗೆ ಹೋದಾಗ ಅರ್ಥರೈಟಿಸ್ ಅಂತಾರ, ಆಸ್ಟಿಯೋ ಅರ್ಥರೈಟಿಸ್ ಅಂತಾರ, ಸಂಧಿವಾತ ಅಂತಾರ, ಆಮವಾತ ಅಂತಾರ. ಹಿಂಗ ವೈದ್ಯಕೀಯ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅವರು ಹೇಳಿ ಒಂದು ಔಷಧೋಪಚಾರವನ್ನ ಮಾಡ್ತಾರ. ಈ ಔಷಧೋಪಚಾರಗಳು ಕೇವಲ ನಮ್ಗೆ ತಾತ್ಪೂರ್ತಿಕ ಪರಿಹಾರವನ್ನ ನೀಡ್ತಾವ. ಹೆಚ್ಚಿನ ಒಂದು ವಿವರಣೆಯನ್ನು ನಾವು ವೈದ್ಯರ ಹತ್ರ ಕೇಳಿದಾಗ ವೈದ್ಯರು ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ಅನಿವಾರ್ಯ ಅನ್ನೋ ಮಾತನ್ ಕೂಡ ಹೇಳ್ತಿರ್ತಾರೆ. ಕೇಳುಗ್ರೆ, ಹಂಗಿದ್ರ ಇದಕ್ಕೆ ನೀ ರಿಪ್ಲೇಸ್ಮೆಂಟ್ ಒಂದೇ ಪರಿಹಾರನ ಅಥವಾ ಕೊನೆಯ ಕಾಲದವರೆಗೂ ನಾವು ಔಷಧಿ ಸೇವನೆ ಮಾಡ್ತಾನೆ ಇರ್ಬೇಕಾ? ಏನಾದ್ರೂ ಇದಕ್ಕೆ ಒಂದ್ ಸ್ವಲ್ಪ ಕಾಲ ಆರಾಮ

0: ಇಲ್ವಾ ಅನ್ನೋ ಸಮಸ್ಯೆ ನಮ್ದಿದ್ರ ಇದಕ್ಕ ಉತ್ತರ ನಾವು ಭೌತಿಕ ಚಿಕಿತ್ಸೆ ಅಂತ ಹೇಳ್ಬಹುದು. ಭೌತಿಕ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ. ಈ ಎಲುಬು ಕೀಲುಗಳ ನೋವಿನಲ್ಲಿ ಭೌತಿಕ ಚಿಕಿತ್ಸೆ ಬಹಳ ಸಹಕಾರಿ ಆಗ್ತದ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಹಳ ಸರ್ವೇ ಸಾಮಾನ್ಯವಾದ ಮಾತು. ಹಂಗಿದ್ರ ಈ ಆಸ್ಟಿಯೋ ಅರ್ಥರೈಟಿಸ್ ಕಾಯಿಲೆಯಲ್ಲಿ ಅಥವಾ ನೀ ರಿಪ್ಲೇಸ್ಮೆಂಟ್ ಆದಾಗ ಫಿಸಿಯೋಥೆರಪಿ ಭೌತಿಕ ಚಿಕಿತ್ಸೆ ಹೇಗೆ ಸಹಕಾರಿ ಆಗ್ತದೆ, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಭೌತಿಕ ಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ತುಳಸಿ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ತುಳಸಿ ಕುಲಕರ್ಣಿ ಅವರು.
1: ನಮಸ್ಕಾರ ಮ್ಯಾಮ್.
0: ಇತ್ತೀಚಿನ ದಿನದೊಳಗ ಈ ಆಸ್ಟಿಯೋ ಅರ್ಥರೈಟಿಸ್ ಅನ್ನೋದು ಬಹಳ ಸಾಮಾನ್ಯವಾದ ಪದ ನಾವು ಕೇಳ್ತಾ ಇರ್ತೀವಿ. ಆಸ್ಟಿಯೋ ಅರ್ಥರೈಟಿಸ್ ಅಂದ್ರೆ ಏನು?
1: ಎಲ್ಲರಿಗೂ ಈಗಿನ ಜಗತ್ತೊಳಗ ಅಂದ್ರೆ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರ ತನಕ ಈಗ ಮೊಣಕಾಲಿನ ನೋವು ತುಂಬಾ ಸಹಜ ಆಗ್ಬಿಟ್ಟದ. ಅಂದ್ರೆ ಅದ್ ಹೆಂಗಂದ್ರ ನಮ್ ಜೀವನ ಶೈಲಿ ಹೆಂಗ ಬದಲಾಗ್ತಾ ಹೋಗ್ತದ, ಹಂಗ ನಮ್ ಕಾಲಿನ ಮೇಲಿನ ಒತ್ತಡ ನಾವು ಅದನ್ನ ನಿರ್ಲಕ್ಷಿಸ್ತಾ ಹೋಗ್ತೀವಿ. ಆರ್ಥರೈಟಿಸ್ ಅನ್ನೋದು ಅಥವಾ ಸಂಧಿವಾತ ಅನ್ನೋದು ತುಂಬಾ ಒಂದು ಅಂಬ್ರೆಲಾ ಟರ್ಮ್ ಅಂತೀವಿ ನಾವು. ಆರ್ಥರೈಟಿಸ್ ಒಳಗ ಬಾರೆ ಬಾರೆ ವಿಧಾವ. ಅಂದ್ರ ಆರ್ಥರೈಟಿಸ್ ಒಳಗ ರುಮಟಾಯ್ಡ್ ಅರ್ಥರೈಟಿಸ್ ಅಂತೇವಿ, ಜುವೆನೈಲ್ ಅರ್ಥರೈಟಿಸ್ ಅಂತೇವಿ, ಗೌಟ್ ಅಂತೇವಿ. ಅಂದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಅದರಿಂದ ನೋವು ಬರೋದು ಗೌಟ್ ಅಂತೇವಿ. ಅಥವಾ ನಾವು ಈಗ ತುಂಬಾ ಕಾಮನ್ ಅಂದ್ರೆ ತುಂಬಾ ಸಹಜವಾಗಿರೋ ಒಂದು ಕಾಯಿಲೆ ಅಂದ್ರೆ ಆಸ್ಟಿಯೋ ಅರ್ಥರೈಟಿಸ್ ಅಂದ್ರೆ ಸಂಧಿವಾತ. ಆಸ್ಟಿಯೋ ಅರ್ಥರೈಟಿಸ್ ಅಂದ್ರೂ ಅದರಲ್ಲಿ ಮತ್ ನಾಲ್ಕು ಸ್ಟೇಜ್ ಅವ. ಅಂದ್ರೆ ನಾವೀಗ ಅದ್ರದ್ ಎಲ್ಲಾರ್ಗೂ ಕೇಳ್ತೇವಿ ಮೊಣಕಾಲು ನೋವು ಬಂದ ತಕ್ಷಣ ಆಪರೇಷನ್ ಅಂತ ಹೇಳಿ ಎಲ್ಲಾರು ಹೆದರ್ಕೊಂಡ್ ಬಿಡ್ತಾರ. ಹಂಗಿರಂಗಿಲ್ಲ. ಆಸ್ಟಿಯೋ ಅರ್ಥರೈಟಿಸ್ ಅಂತಂದ್ರ ಅದ್ರೊಳಗ ಮತ್ ನಮ್ ಕಡೆ ನಾಲ್ಕು ಸ್ಟೇಜ್ ಅವ, ಅಂದ್ರೆ ನಾಲ್ಕು ಹಂತ ಅವ. ಮೊದಲನೇ ಎರಡ್ ಹಂತದೊಳಗ ನಮಗ್ ಹೆಂಗಂದ್ರೆ ನೋವು ಬರ್ತಾ ಹೋಗ್ತದ, ಬಟ್ ನಾವ್ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಿವಿ. ಅಂದ್ರೆ ಬರುತ್ತಾ ಹೋಗ್ತದ, ಜಾಸ್ತಿ ಕೆಲಸ ಆಗಿದ್ದಕ್ ನೋವು ಬರ್ತಿರ್ಬೋದು ಅಂತ ಅನಿಸಿ ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ. ಅದು ನಮಗ ಅಂದ್ರೆ ಎವ್ರಿ ಡೇ ನಮ್ದು ಪ್ರತಿದಿನದ ಕೆಲಸದೊಳಗ ಅಷ್ಟು ನಮಗ್ ತ್ರಾಸ ಆಗಂಗಿಲ್ಲ. ಎರಡನೇ ಹಂತದೊಳಗ ಕಟ ಕಟ ಅನ್ನೋ ಶಬ್ದ ಬರ್ತದ ಮಂಡಿಯೊಳಗ. ಅವಾಗ ನಮಗ್ ಜಾಸ್ತಿ ಅದ್ರ ಬಗ್ಗೆ ಬರ್ತದ, ಅಂದ್ರೆ ಇದೇನೋ ನೋವು ಜಾಸ್ತಿ ಆಗ್ಲಿಕ್ಕದ್ ನಮ್ಗೆ ಅಂತೇಳಿ ಎರಡನೇ ಹಂತದೊಳಗ್ ಗೊತ್ತಾಗ್ತದ. ಮೂರನೇ ಹಂತದೊಳಗ್ ನಮಗ್ ಏನಂತಂದ್ರ ನೋವನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗುದೇ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ನಾವು ಮೂರನೇ ಹಂತ ಅಂತೀವಿ. ಆಮೇಲೆ ನಾಲ್ಕನೇ ಹಂತದೊಳಗ್ ನಮಗ್ ಆರ್ಥೋಪೆಡಿಕ್ ಸರ್ಜನ್ ಇರ್ತಾರ, ಅವ್ರು ಹೇಳ್ತಾರ ನಾವ್ ಈಗ ಇನ್ ಮ್ಯಾಲ ಏನು ಮಾಡ್ಲಿಕ್ಕೆ ಆಗಿಲ್ಲ, ನೀ ರಿಪ್ಲೇಸ್ಮೆಂಟ್ ಒಂದ ಆಪ್ಷನ್ ಅದ ಅಂತ ಹೇಳ್ತಾರ. ಅದ ನಮಗ ನಾಲ್ಕನೇ ಹಂತ. ಇದನ್ನ ಒಂದ್ ನೀ ಜಾಯಿಂಟ್ ಅಂದ್ರೆ ನಮ್ ಮೊಣಕಾಲನ್ನ ಒಂದು ಗಾಡಿಯೊಳಗಿನ ಶಾಕ್ ಅಬ್ಸರ್ವರ್ ಗೆ ಹೋಲಿಸಬಹುದು. ಅಂದ್ರೆ ಶಾಕ್ ಅಬ್ಸರ್ವರ್ ಹೆಂಗ್ ವರ್ಕ್ ಮಾಡ್ತದ ಅಂತಂದ್ರೆ ಅದೆಲ್ಲಾನು ಸ್ಟ್ರೆಸ್ ಅನ್ನ ತಡ್ಕೊಂಡು ಗಾಡಿ ಸ್ಮೂತ್ ಆಗಿ ನಡಿಲಿಕ್ಕೆ ಹೆಲ್ಪ್ ಮಾಡ್ತದ. ಸೊ ಅದಕ್ಕೆ ನಮ್ದ್ ನೀ ಜಾಯಿಂಟ್ ಅಥವಾ ಮೊಣಕಾಲು ಹಂಗೆ ಅದ್ ಎರಡ್ ಬೋನಿನ ಮಧ್ಯ ಒಂದ್ ಗಾದಿ ಅಂತೇವಿ. ಅಂದ್ರೆ ಆ ಗಾದಿನ ನಾವು ಕಾರ್ಟಿಲೇಜ್ ಅಂತೇವಿ. ಕಾರ್ಟಿಲೇಜ್ ಏನಾಗ್ತದ, ಬರ್ತಾ ಬರ್ತಾ ಸವಿತಾ ಹೋಗ್ತದ. ಅದ್ ನಮ್ ವಯಸ್ಸಿನ ಸಲುವಾಗಿನೂ ಇರ್ಬೋದು ಅಥವಾ ನಮ್ ದೇಹದೊಳಗಿನ ಕಾಯಿಲೆ ಸಲುವಾಗೂ ಇರ್ಬೋದು. ಆ ಗಾದಿ ನಮ್ ಸವದಂಗ್ ಹಾಕೋತ್ ಹೋದಂಗ ನಮಗ್ ನೋವು ಜಾಸ್ತಿ ಹಾಕೊಂತ ಹೋಗ್ತದ. ಆ ಗಾದಿ ನಮಗ್ ಪೂರ್ತಿ ಸವಿದಾಗ ಅಂದ್ರೆ 50% ಕಿಂತ ಜಾಸ್ತಿ ಆ ಗಾದಿ ಸವಿದಾಗ ನಾವು ಆಪರೇಷನ್ ಒಂದ ಹಾದಿ ಅಂತ ಹೇಳ್ತೇವಿ. ಆದ್ರೆ ಫಿಸಿಯೋಥೆರಪಿ ಒಳಗ್ ನಾವೇನ್ ಮಾಡ್ತೇವಿ ಅಂತಂದ್ರೆ ಅಲ್ಲಿ ನಾಲ್ಕನೇ ಅಥವಾ ಮೂರನೇ ಹಂತಕ್ಕೆ ನಾವು ರೀಚ್ ಆಗೋಕ್ಕಿಂತ ಮುಂಚೆನ ನಾವು ಅದನ್ನ ಹೆಂಗ್ ತಡೆಗಟ್ಟಬಹುದು ಅಂತ ಹೇಳಿ ಫಿಸಿಯೋಥೆರಪಿಯಲ್ಲಿ ನಾವು ಕಂಡುಹಿಡಿಯಬಹುದು.
0: ಈಗ ತುಳಸಿಯವ್ರ ಅಂದ್ರ ಈ ಆಸ್ಟಿಯೋ ಅರ್ಥರೈಟಿಸ್ ಅನ್ನೋದು ಸಾಮಾನ್ಯವಾಗಿ ಇರ್ತದ, ನಾಲ್ಕು ಹಂತಗಳ ಬಗ್ಗೆ ಹೇಳಿದ್ರಿ. ನಾವು ಬೇಗ ಒಂದು ವೈದ್ಯಕೀಯ ಉಪಚಾರ ಪಡಿಬೇಕು ಅಂದ್ರೆ ಮೊದಲು ಅಥವಾ ಎರಡನೇ ಹಂತದಲ್ಲಿ ಹೋದಾಗ ಒಂದ್ ಸ್ವಲ್ಪ ಏನಾದ್ರೂ ಪರಿಹಾರ ಮಾಡ್ಕೊಳ್ಬಹುದು. ತೀರ ನಾಲ್ಕನೇ ಹಂತಕ್ಕೆ ಹೋದಾಗ ನೀ ರಿಪ್ಲೇಸ್ಮೆಂಟ್ ಅನಿವಾರ್ಯ ಅಂತ ಹೇಳಿದ್ರಿ. ಈಗ ವೈದ್ಯರ ಕಡೆಗೆ ಹೋಗುವ ಮೊದಲನೇ ನಾವು ಇದಕ್ಕೆ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾ? ಇದು ಹೇಗೆ ಸಹಕಾರಿ ಆಗ್ತದೆ?
1: ನಾವು ಮೊದಲನೇ ಅಥವಾ ಎರಡನೇ ಹಂತ ಅಂತ ಹೇಳಿ ನಾನು ನಿಮಗೆ ಹೇಳದಂಗ ನೋವು ನಮಗ್ ಕಾಣಿಸ್ಕೊಂಡ ತಕ್ಷಣ ಒಂದೆರಡು ದಿನ ಅದ್ ನೋವು ನಮಗ್ ಜಾಸ್ತಿ ಆಗಿಲ್ಲ ಅಥವಾ ಜಾಸ್ತಿ ಏನು ತ್ರಾಸ ಆಗಿಲ್ಲ ಅಂತಂದ್ರೆ ನಾವ್ ಅದನ್ನ ಅಲ್ಲಿಗೆ ಎದಕ್ಕೋ ಜಾಸ್ತಿ ಕೆಲಸ ಮಾಡಿದಕ್ಕಾಗಿರ್ತದ ಅಂತ ಅನ್ಕೋಬಹುದು. ಬಟ್ ಆ ನೋವು ಜಾಸ್ತಿ ನಮಗ್ ತ್ರಾಸ ಆಗ್ಲಿಗತ್ತು, ಆ ನೋವಿಂದ ನಮಗ್ ಪ್ರತಿದಿನದ ಕೆಲಸ ಮಾಡ್ಕೊಳ್ಲಿಕ್ ಆಗ್ಲಿಕ್ಕತ್ತಿಲ್ಲ ಅಂತಂದ್ರ ನಾವು ಮೊದ್ಲು ಹೋಗಿ ಒಬ್ರು ಆರ್ಥೋಪೆಡಿಕ್ ಸರ್ಜನ್ ಹತ್ರ ತೋರಿಸ್ಕೊಂಡು ಅದ್ರದ್ ನಾವು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡ್ಕೋಬೇಕು. ಎಕ್ಸ್ರೇ ಒಳಗ್ ನಮ್ಗೆ ಗೊತ್ತಾಗ್ತದ ಯಾವ ಹಂತದೊಳಗದ ಅಂತೇಳಿ. ಅವಾಗ ನಮ್ದು ಮೊದಲನೇ ಅಥವಾ ಎರಡನೇ ಹಂತದೊಳಗ ಇತ್ತಂತಂದ್ರ ನಾವ್ ಅದಕ್ಕ ಮುಂಚೆನ ನಾವು ಫಿಸಿಯೋಥೆರಪಿ ತಗೊಂಡು, ಈಗಿನ ಜನ ಹೆಂಗಂತಂದ್ರೆ ನೋವು ಸ್ವಲ್ಪ ಬಂತಂದ್ರ ಪೇನ್ ಕಿಲ್ಲರ್ ತಗೊಂಡು ಗುಳಗಿ ತಗೊಂಡು ಕಮ್ಮಿ ಮಾಡ್ಕೊಳ್ಲಿಕ್ ನೋಡ್ಬಿಡ್ತಾರ. ಅದ್ರ ಬದ್ಲಿ ನಾವ್ ಇದು ಫಿಸಿಯೋಥೆರಪಿ ಒಳಗ ವ್ಯಾಯಾಮ ಮಾಡಿ ಏನು ಸೈಡ್ ಎಫೆಕ್ಟ್ ಇರ್ಲಾರ್ದಂಗ ನಮ್ ಸ್ನಾಯುಗಳಿಗೆ ನಾವು ಶಕ್ತಿ ಕೊಟ್ಟು ಆದಷ್ಟು ಎಷ್ಟು ನಮ್ ಕಡೆಯಿಂದ ನಾವು ಸರ್ಜರಿ ಮುಂದ್ ಹಾಕೊಳ್ಳಿಕ್ ಪ್ರಯತ್ನ ಮಾಡಬಹುದು, ಅದನ್ನ ಮಾಡ್ಲಿಕ್ಕೆ ಸರಳ ಆಗ್ತದ. ಆಮೇಲೆ ನಮ್ ಪೂರಾ ಆಗ್ಲೇ ಇಲ್ಲ, ನಾಲ್ಕನೇ ಹಂತಕ್ಕೆ ಆಲ್ರೆಡಿ ಹೋಗ್ಬಿಟ್ಟದ ಕಾಲ ಅಂತಂದ್ರ ಅವಾಗ ನೀ ರಿಪ್ಲೇಸ್ಮೆಂಟ್ ಮಾಡಬಹುದು. ಬಟ್ ಅದು ಹೆದರುವಂತ ವಿಷಯ ಏನಲ್ಲ. ಆಮೇಲೆ ಹೆದರ್ಕಿ ಅನ್ನೋದು ಯಾವಾಗ ಬರ್ಬೇಕಂತಂದ್ರೆ ನಮಗ್ ಅದರಿಂದ ಏನೋ ಅಪಾಯ ಅದ ಅಂತ ಹೇಳಿ. ನೀ ರಿಪ್ಲೇಸ್ಮೆಂಟ್ ಅಂದ್ರೆ ನಮ್ಗ ಅದ 10 ವರ್ಷದ ನಮಗ್ ಅವ್ರು ವಾರಂಟಿ ಕೊಡ್ತಾರೆ ಮಷೀನಿಗೆ ಕೊಟ್ಟಂಗ್. ಅದನ್ನ ನಾವ್ ಹೆಂಗ್ ಬಳಸ್ಕೋತೇವಿ, ಅದನ್ನ ನಾವ್

0: ಎಷ್ಟು ಲಿಮಿಟೆಡ್ ಆಗಿ ನಾವು ಅದನ್ನ ಯೂಸ್ ಮಾಡ್ಕೊಂತೇವಿ, ಯಾವ್ಯಾವ್ದು ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ನಮಗ್ ಗೊತ್ತಿದ್ರ ಯಾವ್ದು ಇದ್ರಲ್ಲಿ ಹಾನಿಕಾರಕ ಅಲ್ಲ.
1: ಈಗ ಒಬ್ಬ ಫಿಸಿಯೋಥೆರಪಿಸ್ಟ್ ಆಸ್ಟಿಯೋ ಆರ್ಥರೈಟಿಸ್ ಆದಂತ ಒಬ್ಬ ವ್ಯಕ್ತಿಗೆ ಏನೆಲ್ಲ ಚಿಕಿತ್ಸೆಯನ್ನ ಮಾಡಬಹುದು, ಎಷ್ಟು ದಿನ ಮಾಡಬಹುದು, ಅಂದ್ರೆ ಇದು ನಿರಂತರವಾಗಿ ಫಿಸಿಯೋಥೆರಪಿಸ್ಟ್ ಕಡೆ ಚಿಕಿತ್ಸೆ ತಗೊಳ್ಳೇಬೇಕಾ, ಇದ್ರ ಬಗ್ಗೆ ಸ್ವಲ್ಪ ಪರಿಚಯ?
0: ನೀವ್ ಹೇಳ್ದಂಗ ಫಿಸಿಯೋಥೆರಪಿ ನಾವು ಎಷ್ಟು ಲಘು ಮೇನ್ಲಿ ನಾವು ಮೂರ್ ಹಂತದೊಳಗ ಆಸ್ಟಿಯೋ ಆರ್ಥರೈಟಿಸ್ ಟ್ರೀಟ್ಮೆಂಟ್ ಅನ್ನು ಡಿವೈಡ್ ಮಾಡ್ತೇವೆ. ಮೊದಲೇದಂತಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಅಂದ್ರೆ ನೋವು ನಿಯಂತ್ರಣ. ಇದ್ರೊಳಗ್ ನಮ್ ಕಡೆ ಬೇರೆ ಬೇರೆ ಮಷೀನ್ ಇರ್ತಾವ, ಅದ್ರ ಸಲುವಾಗಿ ಅಲ್ಟ್ರಾಸೌಂಡ್ ಇರ್ತದ, IFT ಅಂತ ಇರ್ತದ, ಟೆನ್ಸ್ ಅಂತ ಇರ್ತದ. ಆಮೇಲೆ ಈಗ ಅದ್ರೊಳಗ ಹೊಸ ತಂತ್ರಜ್ಞಾನ ಒಳಗ ಶಾಕ್ ವೇವ್ ಥೆರಪಿ ಅಂತ ಇರ್ತದ, ವ್ಯಾಕ್ಸ್ ಅಂತ ಇರ್ತದ. ನಾವ್ ಅದನ್ನೆಲ್ಲ ಬಳಸಿ ನೋವನ್ನ ತಡೆಗಟ್ಟಬಹುದು. ಇವ್ ಯಾವ್ದಕ್ಕೂ ಆದಷ್ಟು ಅಡ್ಡ ಪರಿಣಾಮ ಇರಂಗಿಲ್ಲ. ಗುಳಗಿ ಅಷ್ಟು ನಾವು ತಗೊಂಡಷ್ಟು ದೇಹದ ಮೇಲೆ ಕಿಡ್ನಿ ಮೇಲೆ ಏನು ಎಫೆಕ್ಟ್ ಬೀಳಂಗಿಲ್ಲ. ಎರಡನೇ ಹಂತ ಅಂದ್ರೆ ನಾವು ಮ್ಯಾನ್ಯುಯಲ್ ಥೆರಪಿ ಅಂತೀವಿ. ಅಂದ್ರೆ ನಾವು ಫಿಸಿಯೋಥೆರಪಿಸ್ಟ್ ಆಗಿ ನಾವು ಪೇಷಂಟ್ ಗೆ ಹೆಂಗ್ ಟ್ರೀಟ್ ಮಾಡ್ತೇವಿ, ಏನೇನ್ ಟೆಕ್ನಿಕ್ ನಾವು ಯೂಸ್ ಮಾಡ್ತೇವಿ, ಆ ಜಾಯಿಂಟ್ ಮೂವ್ಮೆಂಟ್ ಹೆಂಗ್ ನಾವು ಇಂಪ್ರೂವ್ ಮಾಡಬಹುದು ಅಥವಾ ಹೆಂಗ್ ಕಮ್ಮಿ ಮಾಡಬಹುದು, ಅದನ್ನೆಲ್ಲ ನಾವ್ ಏನ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ನಾವು ಥೆರಪಿಸ್ಟ್ ಆಗಿ ಪೇಷಂಟ್ ಗೆ ಹೇಳ್ಕೊಡ್ತೇವೆ. ಮೂರನೇದಂತಂದ್ರೆ ಟೇಲರ್ ಮೇಡ್ ಎಕ್ಸಸೈಸ್ ಅಂತ ಇರ್ತಾವ. ಅಂದ್ರೆ ನಾವು ಒಬ್ರು ಪೇಷಂಟ್ ಗೆ ಒಂದ್ ಎಕ್ಸಸೈಸ್ ಹೇಳಿದ್ರೆ ಅದೇ ಸೇಮ್ ಎಕ್ಸಸೈಸ್ ಇನ್ನೊಂದ್ ಪೇಷಂಟ್ ಗೆ ಸೇಮ್ ಆಗಂಗಿಲ್ಲ. ಅದು ಅದಕ್ಕೆ ನಾವು ಟೇಲರ್ ಮೇಡ್ ಅಂತಂದ್ರೆ ನಾವು ಅವ್ರ ದೇಹದ ಪ್ರಕೃತಿಗೆ ಮತ್ ಅವ್ರ ದೇಹದ ವೇಟ್ ಗೆ ತೂಕಕ್ಕೆ ಅದರ ಅನುಗುಣವಾಗಿ ನಾವ್ ಅದನ್ನ ಹೆಂಗ್ ಅವರಿಗೆ ಯಾವ ವ್ಯಾಯಾಮ ಮಾಡಿದ್ರೆ ಒಳ್ಳೇದು, ಅವ್ರ ದೇಹದೊಳಗ್ ಯಾವ ಸ್ನಾಯು ಶಕ್ತಿ ಹೆಂಗ್ ಅದ ನೋಡ್ಕೊಂಡು ಅವ್ರ ಶಕ್ತಿಗನುಗುಣವಾಗಿ ಎಲ್ಲಾನು ನೋಡ್ಕೊಂಡು ಅವರಿಗೆ ಯಾವ ಎಕ್ಸಸೈಸ್ ಮಾಡಬಹುದು ಮಾಡಬಾರ್ದು ಅಥವಾ ಏನೇನ್ ಕಮ್ಮಿ ಮಾಡಿದ್ರೆ ನೋವನ್ನ ನಾವು ಇನ್ನು ಮುಂದೂಡಬಹುದು ಅಂತ ಹೇಳಿ ನೋಡಬಹುದು.
1: ಅಂದ್ರೆ ಈಗ ಇದಕ್ಕೆ ಪೇಷಂಟ್ ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ನಿಂದ ಬಳಲ್ತಾ ಇರೋರು ಒಬ್ಬ ಫಿಸಿಯೋಥೆರಪಿಸ್ಟ್ ನ ಭೇಟಿ ಆದಾಗ ಇದ್ರ ಬಗ್ಗೆ ನೀವು ವಿವರವಾದ ಮಾಹಿತಿಯನ್ನ ಮಾಡಿಕೊಡ್ತೀರಿ. ಈಗ ಅವ್ರು ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ತಗೋಬೇಕಾಗ್ತದಂತೆ?
0: ಯೂಶ್ವಲಿ ನಾವು ಒಬ್ರು ಪೇಷಂಟ್ ಬಂದ್ರೆ ನಮ್ ಕಡೆ ಅವ್ರಿಗೆ ನೋವು ಕಮ್ಮಿ ಆಗೋ ತನಕ ನಾವು ಅವ್ರಿಗೆ ಅಲ್ಲೇ ನಮ್ ಮುಂದನ ಎಕ್ಸಸೈಸ್ ಮಾಡಿಸಿ ಎಲ್ಲ ಮಷೀನ್ ಹಚ್ಚಿ ಎಲ್ಲಾನು ನಾವು ಮಾನಿಟರ್ ಮಾಡ್ತಿರ್ತೇವೆ. ಅಂದ್ರೆ ಅವ್ರಿಗೇನು ಜಾಸ್ತಿ ನೋವು ಆಗಬಾರ್ದು ಅಂತ ಹೇಳಿ ಅದು 5-7 ದಿನದ ತನಕ ಮಿನಿಮಮ್ ನಾವು ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ತೇವೆ. ನಮ್ ಮುಂದ ಅವ್ರ ಇನ್ನೂ ಜಾಸ್ತಿ ಒಂದ್ಸತೆ ನೋವು ಕಮ್ಮಿ ಆಯ್ತು, ನಮಗ್ ಶಕ್ತಿ ಚಲೋ ಬರ್ಲಿಗತ್ತದ ಅಂತೆಲ್ಲ ಹೇಳಿಗತ್ರ ಅಂದ್ರ ನಾವು ಅವರಿಗೆ ಟೆಲಿ ರಿಹಾಬಿಲಿಟೇಷನ್ ಮುಖಾಂತರ ಅಥವಾ ನಾವು ವಾರಕ್ಕೆ ಒಂದ್ಸತೆ ಅಥವಾ ವಾರಕ್ಕೆ 2 ಸತೆ ಅಷ್ಟೇ ಮಾನಿಟರ್ ಮಾಡ್ಕೊಂತ ಅವ್ರ ಶಕ್ತಿ ಜಾಸ್ತಿ ಹೆಚ್ಚಾಕೋತ್ ಹೋದಂಗ ನಾವು ನಮ್ದು ಸೆಷನ್ ಅನ್ನ ಅವ್ರ ಜೊತೆ ಕಮ್ಮಿ ಮಾಡಬಹುದು. ಆಮೇಲೆ ಅವ್ರು ತಮಗೆ ತಾವು ಮನೆಯಲ್ಲಿ ಒಂದು ಡೈರಿ ಅದೆಲ್ಲ ಇಟ್ಕೊಂಡು ಇವತ್ ವ್ಯಾಯಾಮ ಮಾಡಿದೀವೋ ಇಲ್ವೋ, ಇವತ್ ನಮ್ಗ್ ಅದರಿಂದ ಏನಾದ್ರೂ ತ್ರಾಸ ಆತೋ ಹಂಗಂತಂದ್ರ ನಮಗ್ ಫೋನ್ ಮಾಡಿ ಅಥವಾ ನಮಗ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಾವೇ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿ ನಾವು ಅವ್ರಿಗೆ ಮತ್ತೆ ಏನ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಸಲಹೆ ಸೂಚನೆ ಕೊಡಬಹುದು.
1: ಅಂದ್ರೆ ಫಸ್ಟ್ ಗೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅವರು ಎಲ್ಲಾನು ಮಾಡ್ತಾರೆ, ನಂತರದ ದಿನಗಳಲ್ಲಿ ಅವ್ರು ತಮ್ ತಾವೇ ಮನೆಯಲ್ಲಿ ಮಾಡ್ಕೊಳ್ಬಹುದು. ಅಂದ್ರೆ ಇದು ಒಂದು ಜೀವನ ಶೈಲಿ
0: ಹೌದು
1: ಆಗಿ ಮಾರ್ಪಡ್ತದ ಅಂತ ಹೇಳ್ತೀರಿ. ಈಗ ತುಳಸಿ ಅವರ, ಇತ್ತೀಚಿನ ದಿನದಲ್ಲಿ ಈ ಭೌತಿಕ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ ಇದು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಇವತ್ತು ಜನ ಇದರ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಇದರ ಒಂದು ಪ್ರಾಮುಖ್ಯತೆ ಮಹತ್ವ ಹೆಚ್ಚಾಗ್ತಾ ಇದೆ. ತಾವು ಒಬ್ಬ ಭೌತಿಕ ಚಿಕಿತ್ಸಕರಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು?
0: ಮುಂಚೆ ಇದು ಫಿಸಿಯೋಥೆರಪಿ ಅನ್ನೋ ಚಾಲು ಆಗಿದ್ದು ಕ್ರಿಸ್ತಪೂರ್ವ 420 ಅಂತ ಹೇಳ್ತೇವಿ. ಅಂದ್ರೆ ನಾವು ವೈದ್ಯಕೀಯ ಪಿತಾಮಹರಾದ ಗ್ಯಾಲನ್ ಅವರು ಇದನ್ನ ಹೈಡ್ರೋಥೆರಪಿ ಮೂಲಕ ಆಮೇಲೆ ಮ್ಯಾನ್ಯುಯಲ್ ಥೆರಪಿ ಮೂಲಕ ಅವಾಗ ಚಾಲು ಮಾಡಿದ್ರು. ಭಾರತದೊಳಗ 1950 ಇದನ್ನ ಪೋಲಿಯೋ ಪ್ಯಾಂಡಮಿಕ್ ನಮ್ಗೇನ್ ಚಾಲು ಆಗಿತ್ತಲ್ಲ ಅವಾಗ ಫಿಸಿಯೋಥೆರಪಿ ಪ್ರಾಮುಖ್ಯತೆ ತುಂಬಾ ಪಡೀತು. ಈಗ ಫಿಸಿಯೋಥೆರಪಿ ಹೆಂಗಿದೆ ಅಂತಂದ್ರೆ ಎಲ್ಲಾ ಕ್ಷೇತ್ರದೊಳಗೂ ಮೊದಲೇ ಡಾಕ್ಟರ್ ಹೇಳೋದು ಫಿಸಿಯೋಥೆರಪಿ ಮಾಡಿಸ್ಕೊಂಡ ಬರಬೇಕು ಅಂತ ಹೇಳಿ. ಯಾಕಂದ್ರೆ ಈಗ ಜನಕ್ಕೂ ಅದ್ರ ಬಗ್ಗೆ ಅಷ್ಟು ಹೆಚ್ಚಿನ ಅರಿವಾಗ್ತಿದೆ. ಅದರಿಂದ ನಾವು ಹೆಂಗೆ ನಾವು ಪೇನ್ ಇಲ್ಲಾರ್ದೇನೆ, ಜಾಸ್ತಿ ಸೈಡ್ ಎಫೆಕ್ಟ್ ಇಲ್ಲಾರ್ದೇನೆ ನಾವು ನಮ್ಮ ಜೀವನ ಶೈಲಿನ ಹೆಂಗ್ ಉತ್ತಮ ಪಡಿಸ್ಕೋಬೇಕು ಅಂತ ಹೇಳಿ ಈಗಿನ ಜನಕ್ಕೆ ಜಾಸ್ತಿ ತಿಳಿತಾ ಇದೆ. ಈಗ ನಾನು ಮುಂಚೆ ಈಗ ಕೋವಿಡ್ ಪೇಷಂಟ್ ಅನ್ನ ನೋಡ್ತಿದ್ದೆ. ಕೋವಿಡ್ ಟೈಮ್ ಒಳಗ ಫಿಸಿಯೋಥೆರಪಿ ತುಂಬಾ ಉಪಯುಕ್ತ ಆಯ್ತು. ಅವರಿಗೆ ಕೋವಿಡ್ ಸ್ಪೇಸ್ ಅಲ್ಲಿ ಅವರಿಗೆ ಅದರಿಂದ ಶ್ವಾಸಕೋಶಕ್ಕೆ ಹೃದಯದ ಮೇಲೆ ತುಂಬಾ ತ್ರಾಸ ಆಗ್ತಿತ್ತು. ಅದನ್ನ ನಾವು ಅವ್ರಿಗೆ ಕಫ ಹೆಂಗ್ ಹೊರಗೆ ತೆಗಿಬೇಕು, ಅದನ್ನ ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ನಮ್ ಕಡೆಯಿಂದ ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ನೋಡಿದ್ವಿ. ವುಮೆನ್ಸ್ ಫೀಲ್ಡ್ ಒಳಗ ಅಂದ್ರೆ ಈಗ ಪ್ರೆಗ್ನೆನ್ಸಿ ಒಳಗ್ ಪೆಲ್ವಿಕ್ ಫ್ಲೋರ್ ರಿಹಾಬಿಲಿಟೇಷನ್ ಅಂತೇವಿ, ಅದನ್ನೆಲ್ಲ ಬಂದದ. ಆಮೇಲೆ ನಾರ್ಮಲ್ ಡಿಲಿವರಿ ಆಗ್ಲಿಕ್ಕೆ ವ್ಯಾಯಾಮ ಮಾಡ್ಬೇಕು ಅದು ಬಂದದ. ನ್ಯೂರೋ ರಿಹಾಬಿಲಿಟೇಷನ್ ಅಂತೇವ್ ನಾವ್ ಅಂದ್ರೆ ಸ್ಟ್ರೋಕ್ ಪೇಷಂಟ್ ಪಾರ್ಶ್ವವಾಯು ಆದಾಗ ಪಾರ್ಕಿನ್ಸನ್ ಇದ್ದಾಗ ಅವಾಗೆಲ್ಲ ನಾವ್ ಅದನ್ನ ಹೆಂಗ್ ಮಾಡ್ಬೇಕು ಅದು ಬಂದದ. ಆರ್ಥೋಪೆಡಿಕ್ ಆಮೇಲೆ ಸ್ಪೋರ್ಟ್ಸ್ ಅಂತೀವಿ ಅಂದ್ರೆ ಗಾಯ ನಮಗ್ ಇಂಜುರಿ ಆಗೋಕ್ಕಿಂತ ಮುಂಚೆ ಹೆಂಗ್ ಮಾಡ್ಬೇಕು ತಡೆಗಟ್ಟಲಿಕ್ಕೆ, ಇಂಜುರಿ ಆದ್ಮೇಲೆ ಎಷ್ಟು ಬೇಗ ನಾವು ಗುಣಮುಖರಾಗಬಹುದು ಅದನ್ನು ನೋಡ್ತೀವಿ. ಆಮೇಲೆ ಈಗ ವರ್ಚುವಲ್ ರಿಹಾಬಿಲಿಟೇಷನ್ ಅಂತೇವೆ ನಾವು. ಅದ್ರೊಳಗೆ ನಾವು ಹೆಂಗಂತಂದ್ರೆ ಅವರಿಗೆ ಗೇಮ್ಸ್ ಆಡಿಸ್ತೇವಿ, ಅದರಿಂದ ಅವ್ರ ಬ್ಯಾಲೆನ್ಸ್ ಹೆಂಗ್ ಇಂಪ್ರೂವ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೇವಿ. ರೋಬೋಟಿಕ್ಸ್ ಅಂತ ಬಂದದ. ರೋಬೋಟಿಕ್ಸ್ ಒಳಗ್ ನಾವು ಅವರಿಗೆ ಮಷೀನ್ಸ್ ಎಲ್ಲ ಹಾಕ್ತೇವಿ, ಅದರಿಂದ AI ಈಗಿನ ಹೊಸ ಜಗತ್ತಿನ ಟ್ರೆಂಡ್ ಅದ. ಅದ್ರೊಳಗೆ

0: ಎಐ ಹೆಂಗ್ ಅಸಿಸ್ಟ್ ಮಾಡ್ತದ ರೋಬೋಟಿಕ್ಸ್ ಅನ್ನ ಅದೆಲ್ಲಾನು ಬಂದಾವ. ಹಂಗೆ ಈಗ ನಮ್ ಮಷೀನು ಹಂಗೆ ಅಡ್ವಾನ್ಸ್ ಆಗ್ಲಿಕತ್ತಾವ, ನಮ್ ಥೆರಪಿನೂ ಹಂಗೆ ಅಡ್ವಾನ್ಸ್ ಆಗ್ಲಿಕತ್ತದ. ಇದರಿಂದ ಜನ ಏನ್ ತಿಳ್ಕೊಬೇಕಂತಂದ್ರೆ, ನಾವು ನಮ್ಮ ಜೀವನದಲ್ಲಿ ನಾವು ನಮ್ ಎಷ್ಟ್ ಗಟ್ಟಿ ಇರ್ತೇವಿ ಅದ್ ಇಂಪಾರ್ಟೆಂಟ್ ಆಗ್ತದ. ಗುಳಿಗೆ ಎಷ್ಟ್ ಕಮ್ಮಿ ಮಾಡಬಹುದು ಅಷ್ಟ್ ಕಮ್ಮಿ ತಗೊಂಡು ನಮ್ ಕೈಲಾಗಿರೋ ಶಕ್ತಿ ಹೆಂಗ್ ಜಾಸ್ತಿ ಮಾಡ್ಕೋಬಹುದು ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಾಗ್ತದ.
1: ಈಗ ತುಳಸಿಯವ್ರ, ಆಸ್ಟಿಯೋ ಆರ್ಥರೈಟಿಸ್ ಅಂತಿಮ ಹಂತ ಮುಟ್ಟಿದಾಗ ನೀ ರಿಪ್ಲೇಸ್ಮೆಂಟ್ ಅನಿವಾರ್ಯ ಅಂತ ಹೇಳಿದ್ರಿ. ಈಗ ನೀ ರಿಪ್ಲೇಸ್ಮೆಂಟ್ ಮಾಡಿಕೊಂಡ ನಂತರ ತಕ್ಷಣಕ್ಕೆ ನಡೆದಾಡ್ಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ. ಆವಾಗ ವೈದ್ಯರು ಫಿಸಿಯೋಥೆರಪಿ ಮಾಡಿಸ್ಕೊಳ್ರಿ ಅಂತ ಪ್ರಿಸ್ಕ್ರೈಬ್ ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ. ಆವಾಗ ಯಾವ ತರದ ಫಿಸಿಯೋಥೆರಪಿ ಅವ್ರಿಗೆ ಸಹಾಯ ಆಗ್ತದಂತೆ?
0: ನೀ ರಿಪ್ಲೇಸ್ಮೆಂಟ್ ಒಳಗ ಕೆಲವೊಬ್ರು ಒಂದೇ ಕಾಲಿನ ಮಾಡಿಸ್ತಾರ, ಕೆಲವೊಬ್ರು ಎರಡೂ ಕಾಲಿನ ಮಾಡಿಸ್ತಾರ. ಅವಾಗ ನಾವು ಬಯೋಲ್ಯಾಟ್ರಲ್ ನೀ ರಿಪ್ಲೇಸ್ಮೆಂಟ್ ಅಂತೇವಿ. ಯಾವಾಗ್ಲೂ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಅನಸ್ತೇಷಿಯಾ ಎಫೆಕ್ಟ್ ಎಲ್ಲ ಇರ್ತದ. ಅವಾಗ ನಾವು 24-48 ಗಂಟೆ ಒಳಗ ಒಬ್ರು ಪೇಷಂಟ್ ಅನ್ನ ಎದ್ದ್ ಕೂಡಿಸಿ ಅವ್ರಿಗೆ ರೇಂಜ್ ಆಫ್ ಮೋಷನ್ ಅಂತೇವಿ, ಅಂದ್ರೆ ನಾವು ಕಾಲಿಂದು ಮೂವ್ಮೆಂಟ್ ಅನ್ನ ಎಷ್ಟು ಲಘು ಆಗ್ತದ ಅಷ್ಟು ಲಘು ಚಾಲು ಮಾಡ್ಬೇಕು. ಒಂದ್ 3 ದಿನದ ಅವ್ರ ಡಿಸ್ಚಾರ್ಜ್ ಏನ್ ಆಗ್ತಾರಲ್ಲ ಅಷ್ಟೊಳಗ ಅವ್ರ ಇಂಡಿಪೆಂಡೆಂಟ್ ಆಗಿ ವಾಕರ್ ಹಿಡ್ಕೊಂಡು ನಡೆದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅದ್ ನಮ್ ಮೇಜರ್ ಗೋಲ್ ಇರ್ತದ. ಅವಾಗ ನಮ್ಗೆ ಏನಾಗ್ತದ, ಅಷ್ಟೊಳಗ ಅವ್ರ ಇದನ್ನ ಅಚೀವ್ ಮಾಡಿದ್ರಂತಂದ್ರ ಅದಾದ ಕೂಡ ಅವ್ರಿಗೆ ಮುಂದ ದಿನನಿತ್ಯದ ಆಕ್ಟಿವಿಟಿ ಮಾಡ್ಲಿಕ್ಕೆ ಎಷ್ಟ್ ಲಘು ಆಗ್ತದ ಅಷ್ಟ್ 15 ದಿನದೊಳಗ ನಾವು ಮಾಡಿ ವಾಪಸ್ ಅವ್ರಿಗೆ ಮೊದ್ಲ ಹೆಂಗಿದ್ರು ಹಂಗ್ ಮಾಡೋದು ಟಾರ್ಗೆಟ್ ನಮ್ ಕಡೆ ಇರ್ತದ. ಅದಕ್ಕೆ ನಾವ್ ಅದನ್ನ ಎಷ್ಟ್ ಜಲ್ದಿ ಮಾಡ್ತೇವಿ ಅಷ್ಟ್ ನಾವು ಅವರಿಗೆ ಮೆಂಟಲಿ ಮತ್ತೆ ಫಿಸಿಕಲಿ ಅವ್ರಿಗೆ ಸ್ಟೆಬಿಲಿಟಿ ಕೊಡಬಹುದು. ಅದಕ್ಕೆ ಫಿಸಿಯೋಥೆರಪಿ ನೀ ರಿಪ್ಲೇಸ್ಮೆಂಟ್ ಆದ್ಮೇಲೆ ಬಹಳ ಇಂಪಾರ್ಟೆಂಟ್. ಸರ್ಜರಿ ಎಷ್ಟು ಇಂಪಾರ್ಟೆಂಟ್ ಅದಾದ ಕೂಡೇ ಅದೇನ್ 50% ಅವ್ರಿಗೆ ರಿಕವರಿ ಕೊಡ್ತದೋ, ಫಿಸಿಯೋಥೆರಪಿ ಇನ್ 50% ರಿಕವರಿ ಕೊಡ್ತದ ನಾ ಹೇಳ್ತೇನೆ.
1: ಅಂದ್ರೆ ತಾವು ತಮ್ಮ ವೃತ್ತಿ ಜೀವನದ ಅನುಭವದಲ್ಲಿ ಈ ತರ ಆಸ್ಟಿಯೋಆರ್ಥರೈಟಿಸ್ ಪೇಷಂಟ್ ಗಳಿಗೆ ಗುಣಮುಖ ಮಾಡಿದ್ದು ಉದಾಹರಣೆಗಳಿದ್ಯಾ?
0: ತುಂಬಾ ಉದಾಹರಣೆಗಳಿವೆ. ಅಂದ್ರೆ ನಾನು ನೀ ರಿಪ್ಲೇಸ್ಮೆಂಟ್ ಪೇಷಂಟ್ ಆದವ್ರನ್ನ ತುಂಬಾ ಜನ ನೋಡಿದೀನಿ. 60 ವಯಸ್ಸಿಂದ ಹಿಡಿದು 80 ವಯಸ್ಸಿನ ತನಕ ಪೇಷಂಟ್ ಅನ್ನು ನೋಡಿದೀನಿ. ಈಗ ಕೆಲವೊಬ್ರು ನಂದೇ ಪೇಷಂಟ್ ಎಷ್ಟು ಅವ್ರಿಗೆ ಶಕ್ತಿ ಬಂದಿದೆ ಅಂತಂದ್ರೆ ಅವರು ವಾಪಸ್ ತಮ್ಮ ಕಾರನ್ ತಾವೇ ಹೊಡ್ಕೊಂಡು ಹೋಗ್ತಾರೆ. ಕೆಲವೊಬ್ರಂತೂ ಮರ ಹತ್ತಿದ್ದಾರೆ, ಕೆಲವೊಬ್ರು ಮೆಟ್ಲನ್ನ ಆರಾಮಾಗಿ ಹತ್ತಾರೆ. ನೋವಂತ ಏನು ಹೇಳಂಗಿಲ್ಲ, ಆರಾಮಾಗಿ ಅವ್ರು ಮೊದ್ಲಿಂಕಿಂತ ಆರಾಮಾಗಿ ಇನ್ನು ಚಟುವಟಿಕೆಯಿಂದ ನಡೀತಿದ್ದಾರೆ. ಅದೆಲ್ಲಾನು ನಾವು ಈಗ ತುಂಬಾ ಅಡ್ವಾನ್ಸ್ ಆಗಿ ನೋಡ್ತಿದೀವಿ ಈಗಿನ ಕಾಲದಲ್ಲಿ.
1: ಅಂದ್ರೆ ಈ ತರ ತೊಂದರೆ ನೋವಿನಿಂದ ಬಳಲ್ತಾ ಇರೋರಿಗೆ ಒಂದು ಫಿಸಿಯೋಥೆರಪಿ ಈ ಮಟ್ಟಕ್ಕೆ ತಂದಿದೆ, ಅವರು ಇಂಡಿಪೆಂಡೆಂಟ್ ಆಗಿ ಸ್ವಾವಲಂಬಿಯಾಗಿ ನಡೀತಿದ್ದಾರೆ, ತಮ್ಮ ಕೆಲಸ ತಾವು ಮಾಡ್ಕೊಳ್ತಿದ್ದಾರೆ ಅಂತ ಅನ್ನುವಾಗ ನಿಮಗೇನ್ ಅನಿಸ್ತದೆ?
0: ಅದನ್ನ ನೋಡಿ ನಮಗದು ತುಂಬಾ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್. ಅದ್ ನನ್ಗೆ ಮನ್ಸಿಗೂ ತೃಪ್ತಿ ಕೊಡುತ್ತೆ. ಅದರಿಂದ ನಾವೇನೋ ಒಬ್ರ ಜೀವನದಲ್ಲಿ ಎಂತ ಬದಲಾವಣೆ ತಂದ್ವಿ ಅಂತ ಅನ್ಸುತ್ತೆ. ಮೊದಲು ನೋವು ನೋವು ಅಂತ ತಮ್ಮ ಕೆಲಸನೆಲ್ಲ ತಡ್ಕೊಂತಿರೋರು ಈಗ ವಾಪಸ್ ಕಾರ್ ಹೊಡಿತಿದ್ದಾರೆ, ಮೆಟ್ಲ ಹತ್ತಿದ್ದಾರೆ ಅಂತಂದ್ರೆ ಅದರಿಂದ ಸಿಗೋ ತೃಪ್ತಿನೇ ಬೇರೆ.
1: ಅಂದ್ರೆ ಈ ಒಂದು ಕೋರ್ಸ್ ಮಾಡ್ಕೊಂಡಿದ್ದಕ್ಕೂ ಸಮಾಜಕ್ಕೆ ಏನೋ ಒಂದು ನಾನು ಒಂದು ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ಸಂತೃಪ್ತಿ ತಮಗೆ ಇರ್ತದೆ.
0: ಹೌದು.
1: ಈಗ ಡಾಕ್ಟರ್ ತುಳಸಿ ಅವರ, ಈ ತರ ನೋವು ಅಂದ್ರೆ ಮೊಣಕಾಲು ನೋವು ಆಗ್ಬಹುದು, ಸಂದು ನೋವು ಆಗ್ಬಹುದು, ಆಸ್ಟಿಯೋ ಆರ್ಥರೈಟಿಸ್ ಆಗ್ಬಹುದು, ಈ ತರ ನೋವಿನಿಂದ ಬಳಲ್ತಾ ಇರೋರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ?
0: ನಾನ್ ಈಗಿನ ಜಗತ್ತೊಳಗ ಅದ ಹೇಳ್ಬೇಕಂದ್ರೆ, ನೀವು ನೋವು ಬಂದ ತಕ್ಷಣ ಮೊದಲು ಪೇನ್ ಕಿಲ್ಲರ್ ಅನ್ನು ತಗೊಳ್ಳೋದು ಕಮ್ಮಿ ಮಾಡ್ರಿ. ನೀವು ನೋವು ಆವಾಗಿನ ಮಟ್ಟಕ್ಕೆ ಮುಚ್ಚ ಹಾಕ್ಲಿಕ್ಕೆ ಗುಳಿಗೆ ತಗೊಳ್ಳೋ ಬದ್ಲಿ ಹೋಗಿ ಒಬ್ರು ಕರೆಕ್ಟ್ ಆಗಿರೋ ಆರ್ಥೋಪೆಡಿಷಿಯನ್ ಹತ್ರ, ಸರ್ಜನ್ ಹತ್ರ, ಆಮೇಲೆ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ನಿಮ್ ಟ್ರೀಟ್ಮೆಂಟ್ ತಗೊಂಡ್ರೆ ನೀವು ಎಷ್ಟ್ ಲಘು ಆಗ್ತದೋ ಅಷ್ಟ್ ಲಘು ಆರಾಮು ಆಗ್ತೀರಿ. ಆಮೇಲೆ ನಿಮ್ ಸುತ್ತಲಿನ ಸ್ನಾಯುಗಳು ಅಂದ್ರೆ ಹ್ಯಾಮ್ಸ್ಟ್ರಿಂಗ್, ಕ್ವಾಡ್ರಿಸೆಪ್ ಮುಂತಾದ ಸ್ನಾಯುಗಳಿಗೆ ಶಕ್ತಿ ಬರ್ಲಿಕ್ಕೂ ಸಹಾಯ ಆಗ್ತದ. ಕಾರ್ಟಿಲೇಜ್ ಮ್ಯಾಲಿನ ಲೋಡು ಕಮ್ಮಿ ಮಾಡಬಹುದು. ನೀವು 50% ರಿಕವರಿ ಈಗಲೇ ಕಂಡ್ಕೊಳ್ಬಹುದು ಜೀವನದಾಗ. ಅದಕ್ಕೆ ನೀವು ಜಾಸ್ತಿ ಫಿಸಿಯೋಥೆರಪಿ ಮತ್ತೆ ಅದರಿಂದ ಆಗೋ ಉಪಯೋಗಗಳನ್ನ ನೋಡಿಕೊಂಡು ನಿಮ್ಮ ಸರ್ಜರಿನ ಮುಂದೆ ಹಾಕೋಬಹುದು. ಅಥವಾ ಸರ್ಜರಿ ಅಂತ ಹೇಳಿದ್ರೆ ಹೆದರ್ಕೊಳ್ಳಿಕ್ಕೂ ಹೋಗ್ಬೇಡ್ರಿ. ಅದಾದ್ಮೇಲಿಂದನು ರಿಕವರಿ ತುಂಬಾ ಚಲೋ ಇರ್ತದೆ. ಅದಕ್ಕೆ ನೀವು ಏನೇ ಇದ್ರೂ ಜನಕ್ಕೆ ಯಾವ್ದ ಒಂದ್ ತ್ರಾಸ ಆಗ್ತಂದ್ರು ಜಲ್ದಿ ಡಾಕ್ಟರ್ ಕಡೆ ಹೋಗಿ ಅದ್ರ ಮುಂದಿನ ಏನ್ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಳೋದು ಒಳ್ಳೇದು.
1: ಅದರಲ್ಲೂ ವಿಶೇಷವಾಗಿ ನಮ್ಮ ಮಹಿಳೆಯರು, ಅಂದ್ರೆ ನೋವು ನುಂಗ್ಕೊಂಡು ಕೂತ್ಕೊಳ್ಳೋ ಪ್ರವೃತ್ತಿ ಮಹಿಳೆಯರಲ್ಲಿ ಜಾಸ್ತಿ ಇರ್ತದೆ. ಇವತ್ ಹೋದ್ರಾತು, ನಾಳೆ ಹೋದ್ರಾತು ಅಂತ ದಿನ ತಳ್ಳುವಂತ ಮಹಿಳೆಯರೇ ಜಾಸ್ತಿ ಇರ್ತಾರೆ. ಅವ್ರಿಗೆ ವಿಶೇಷವಾಗಿ ತಾವು ಈ ಮಾತನ್ನ ಹೇಳಿ ಬಯಸ್ತೀರಿ ಅಲ್ಲ? ಈಗ ಡಾಕ್ಟರ್ ತುಳಸಿ ಅವರ ಒಂದು ಕೊನೆಯ ಮಾತು ಅಂತಂದ್ರೆ, ಈಗ ಫಿಸಿಯೋಥೆರಪಿ ಅಂದ್ರೆ ನಾವು ಖಾಸಗಿ ಆಗಿನೇ ಹೋಗ್ಬೇಕಾ ಅಥವಾ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕಾ, ಎಲ್ಲೆಲ್ಲಿ ಈ ಸೌಲಭ್ಯ ಇರ್ತದೆ ಅಂತ ಜನರದೊಂದು ಪ್ರಶ್ನೆ ಇರ್ತದೆ.
0: ನಾವು ಹೆಂಗ್ ಹೋದ್ರು ನಡೀತದೆ. ಈಗ ಹೆಂಗಂದ್ರೆ ಜನ ಹಾಸ್ಪಿಟಲ್ ಜೊತೆನೂ ಟೈಅಪ್ ಮಾಡ್ಕೊಂಡಿರ್ತಾರ. ಸೊ ಎಲ್ಲಾ ಹಾಸ್ಪಿಟಲ್ ಒಳಗೂ ಈಗ ಫಿಸಿಯೋಥೆರಪಿ ಮ್ಯಾಂಡೇಟರಿ ಅಂದ್ರೆ ಕಂಪಲ್ಸರಿ ಮಾಡ್ಯಾರ. ಸೊ ಪ್ರೈವೇಟ್ ಹಾಸ್ಪಿಟಲ್ ಒಳಗಾದ್ರು, ಕ್ಲಿನಿಕ್ ಒಳಗಾದ್ರು, ಆಮೇಲೆ ಫಿಸಿಯೋಥೆರಪಿಸ್ಟ್ ಗೆ ಲೈಸೆನ್ಸ್ ಇರ್ತದ ತಮ್ದ ಕ್ಲಿನಿಕ್ ಹಾಕೊಳ್ಳಿಕ್ಕೆ. ಅವ್ರದ ಕ್ಲಿನಿಕ್ಗೂ ನೀವು ಡೈರೆಕ್ಟ್ ಆಗಿ ಹೋಗಿ ತೋರಿಸ್ಕೊಂಡು ಅಲ್ಲೇನು ಟ್ರೀಟ್ಮೆಂಟ್ ತಗೋಬಹುದು. ಆಮೇಲೆ ಹಾಸ್ಪಿಟಲ್ ಒಳಗ ಒಂದ್ ಕಂಪಲ್ಸರಿ ಫಿಸಿಯೋಥೆರಪಿ ಸೆಗ್ಮೆಂಟ್ ಅಂತ

0: ಇದ್ದ ಇರ್ತದ. ಅಲ್ಲಿ ಹೋಗಿ ನಾವ್ ಅಲ್ಲಿಂದ ಆರ್ಥೋಪೆಡಿಷನ್ ತೋರಿಸಿ ಅಲ್ಲಿಂದ ಹೋಗಿ ಫಿಸಿಯೋಥೆರಪಿ ಮುಗಿಸ್ಕೊಂಡು ಒಮ್ಮೆ ಹೊರಗ್ ಬರ್ಬೋದು. ಎಲ್ಲಾನು ಒಂದ ನಮಗ್ ಶೆಲ್ಟರ್ ಅಂಡರ್ ನಮಗ್ ಸಿಗ್ತದ ಟ್ರೀಟ್ಮೆಂಟ್.
1: ಅಂದ್ರೆ ಒಟ್ಟು ಔಷಧ ಗುಳಿಗೆ ಇದರ ಮೊರೆ ಹೋಗುವಕ್ಕಿಂತ ಹೆಚ್ಚು ನಾವು ಈ ಭೌತಿಕ ಚಿಕಿತ್ಸೆ ಫಿಸಿಯೋಥೆರಪಿಯನ್ನ ಪಡೆದ್ರೆ ಸೈಡ್ ಎಫೆಕ್ಟ್ಸ್ ಏನೂ ಇರುವುದಿಲ್ಲ, ನಮ್ಮ ದೇಹದ ಇತರ ಅವಯವಗಳಿಗೂ ಕೂಡ ದುಷ್ಪರಿಣಾಮ ಏನು ಆಗುವುದಿಲ್ಲ, ಅದರ ಬದಲಾಗಿ ನಮಗಿನ್ನೂ ಉತ್ತಮ ಆರೋಗ್ಯ ಸಿಗ್ತದ ಅಂತ ತಾವು ಹೇಳಿಕ್ ಬಯಸ್ತಿದ್ರು.
0: ಹೌದು,
1: ಧನ್ಯವಾದಗಳು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರ. ಈ ಭೌತಿಕ ಚಿಕಿತ್ಸೆಯಿಂದ ಈ ನೋವುಗಳನ್ನ ಹೇಗೆ ನಾವು ಕಡಿಮೆ ಮಾಡಿಕೊಳ್ಬಹುದು, ಅದರಲ್ಲೂ ವಿಶೇಷವಾಗಿ ಆಸ್ಟಿಯೋ ಆರ್ಥರೈಟಿಸ್ ಮತ್ತೆ ನೀ ರಿಪ್ಲೇಸ್ಮೆಂಟ್ ಆದಾಗ ಭೌತಿಕ ಚಿಕಿತ್ಸೆ ಎಷ್ಟು ಸಹಕಾರಿ ಆಗ್ತದೆ ಅನ್ನೋ ಮಾತನ್ನ ನಮ್ಮ ಕೇಳುಗರಿಗೆ ತಿಳಿಸಿದಿರಿ. ಧನ್ಯವಾದ, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ಆಸ್ಟಿಯೋ ಅರ್ಥೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ವಿಷಯ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ ತಜ್ಞರು ಡಾ ತುಳಸಿ ಕುಲಕರ್ಣಿ, ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಕೇಳೋಣ ಮಹಿಳೆಯರಿಗೆ ಬೇಕಾಗುವ ಮುಖ್ಯ ತಪಾಸಣೆಗಳು, ಈ ಕುರಿತಂತೆ ಮಾಹಿತಿ ನೀಡುತ್ತಾರೆ ಡಾ ಸಹನಾ ನಾಯಕ್.
3: ಮಹಿಳೆ ಒಂದು ಕುಟುಂಬದ ಆಧಾರ ಸ್ತಂಭ, ಸಮಾಜದ ಶಕ್ತಿ. ಹಿಂದಿನ ಕಾಲದಲ್ಲಿ ಮಹಿಳೆಯರ ಪಾತ್ರ ಮನೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಕಾಲ ಬದಲಾದಂತೆ ಮಹಿಳೆಯು ಎಲ್ಲ ಕ್ಷೇತ್ರದಲ್ಲಿಯೂ ತನ್ನ ಗುರುತನ್ನು ಮೂಡಿಸಿದ್ದಾಳೆ. ಮಹಿಳೆಯು ಒಂದು ಕುಟುಂಬದ ಬೆನ್ನೆಲುಬು, ಮನೆಯ ಕೆಲಸ ಮತ್ತು ಉದ್ಯೋಗವನ್ನು ಸಮತೋಲನದಿಂದ ನಡೆಸಿಕೊಂಡು ಹೋಗುತ್ತಾಳೆ. ಈ ಎಲ್ಲ ಜವಾಬ್ದಾರಿಗಳ ನಡುವೆ ಮಹಿಳೆ ತನ್ನ ಆರೋಗ್ಯದ ಕಡೆ ಗಮನ ಹರಿಸುವುದು ತುಂಬಾ ಕಡಿಮೆ ಅಥವಾ ಅನಿವಾರ್ಯವಾಗುವವರೆಗೂ ಆಸ್ಪತ್ರೆಗೆ ಬರುವುದಿಲ್ಲ. ಹಲವು ರೋಗಗಳು, ಉದಾಹರಣೆಗೆ ರಕ್ತಹೀನತೆ, ಸಾಂಕ್ರಾಮಿಕವಿಲ್ಲದ ರೋಗಗಳು, ಕ್ಯಾನ್ಸರ್ಗಳು, ಇವೆಲ್ಲವೂ ನಿಯಮಿತವಾಗಿ ಪರೀಕ್ಷಿಸಿದರೆ ಮುಂಚಿತವಾಗಿಯೇ ಕಂಡುಹಿಡಿಯಬಹುದು. ಆರಂಭಿಕ ಹಂತದಲ್ಲಿಯೇ ಕಂಡುಹಿಡಿದರೆ, ಇದಕ್ಕೆ ಚಿಕಿತ್ಸೆ ಪಡೆದರೆ ಉತ್ತಮವಾದ ಜೀವನವನ್ನು ನಡೆಸಬಹುದು ಮತ್ತು ಅದರಿಂದ ಆಗುವ ತೊಡಕುಗಳು ಅಂದರೆ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆಗಳೆಂದರೆ ರಕ್ತಹೀನತೆ, ಅನಿಮಿಯಾ, ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳು ದುರ್ಬಲಗೊಳ್ಳುವುದು, ಮಧುಮೇಹ, ಡಯಾಬಿಟಿಸ್, ಅಧಿಕ ರಕ್ತ ಒತ್ತಡ ಅಂದರೆ ಹೈಪರ್ ಟೆನ್ಷನ್, ಹೈ ಬಿಪಿ, ಇನ್ನು ಮರಣಾಂತಿಕ ತೊಂದರೆಗಳು ಅಂದರೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್. ಈ ಎಲ್ಲವೂ ಕೂಡ ಆರಂಭಿಕ ಹಂತದಲ್ಲಿಯೇ ಕಂಡುಹಿಡಿಯಬಹುದು. ಇದಕ್ಕೆ ಮಹಿಳೆಯರು ನಿಯಮಿತವಾಗಿ ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು. ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಪ್ರತಿ 30 ಮಹಿಳೆಯರಲ್ಲಿ ಒಬ್ಬರಿಗೆ ಕಾಣಿಸಿಕೊಂಡು ಬರುತ್ತದೆ ಮತ್ತು ಗರ್ಭಕಂಠದ ಕ್ಯಾನ್ಸರ್ 5% ಮಹಿಳೆಯರಲ್ಲಿ ಕಂಡುಬರುತ್ತದೆ. ಅರ್ಧಕ್ಕೂ ಹೆಚ್ಚು ಕ್ಯಾನ್ಸರ್ಗಳು ತಡವಾದ ಹಂತಗಳು ಅಥವಾ ಅಂತಿಮ ಹಂತದಲ್ಲಿಯೇ ಗುರುತಾಗುತ್ತವೆ. ಹಾಗಿರುವಾಗ ಅದರ ಚಿಕಿತ್ಸೆಯೂ ಕೂಡ ಲೇಟಾಗಿ ಸಿಗುತ್ತೆ. ಈ ಮುಖಾಂತರ ಭಾರತದಲ್ಲಿ ಈ ಸೋಂಕಿನಿಂದ ಪ್ರತಿ 13 ನಿಮಿಷಕ್ಕೆ ಒಬ್ಬ ಮಹಿಳೆಯು ಸ್ತನ ಕ್ಯಾನ್ಸರ್ ಇಂದ ಸಾವನ್ನಪ್ಪುತ್ತಾಳೆ ಮತ್ತು ಗರ್ಭಕಂಠದ ಕ್ಯಾನ್ಸರ್ಗೆ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆಯು ಸಾವನ್ನಪ್ಪುತ್ತಾಳೆ. ಈ ಎರಡೂ ಕ್ಯಾನ್ಸರ್ ಕೂಡ ನಿಯಮಿತವಾಗಿ ಪರೀಕ್ಷೆಗೊಂಡರೆ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಮತ್ತು ಅದಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರು ಕೂಡ ಆಗಬಹುದು. ಅನಿಮಿಯಾ, ಇದು ಅಂದರೆ ರಕ್ತಹೀನತೆ, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆ. ಪ್ರತಿ 3ನೇ ಮಹಿಳೆಯರಲ್ಲಿ ಇದನ್ನು ಕಂಡುಬರುತ್ತದೆ. ಇದನ್ನು ಒಂದು ಸಿಂಪಲ್ ಆದ ರಕ್ತ ಪರೀಕ್ಷೆ ಹಿಮೋಗ್ಲೋಬಿನ್ ಇಂದ ಪತ್ತೆ ಹಚ್ಚಲಾಗುತ್ತದೆ. ಇದರ ರೋಗ ಲಕ್ಷಣಗಳು ನಿರಾಸಕ್ತಿ, ಆಯಾಸಗೊಳ್ಳುವುದು, ದಿನ ಕಾರ್ಯಗಳಲ್ಲಿ ಆಯಾಸವಾಗುವುದು, ಬೇಗನೆ ಸುಸ್ತಾಗುವುದು. ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅನ್ನು ಎಷ್ಟು ಅಂಶ ಇದೆ ಎಂದು ಪತ್ತೆ ಹಚ್ಚಿ ಅದಕ್ಕೆ ಒಂದು ಐರನ್ ಟ್ಯಾಬ್ಲೆಟ್ ಸೇವಿಸಿದರೆ ಗುಣಮುಖರಾಗುತ್ತಾರೆ. ಇದಲ್ಲದೆ ರಕ್ತಹೀನತೆ ಇರಲಿ ಇರದೇ ಇರಲಿ, ಎಲ್ಲ ಮಹಿಳೆಯರು ತಮ್ಮ ಆಹಾರದಲ್ಲಿ ಕಬ್ಬಿಣಾಂಶನ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಬೇಕು. ಅಂದರೆ ಸೊಪ್ಪು ತರಕಾರಿಗಳು, ಹಸಿರು ತರಕಾರಿಗಳು, ಇವೆಲ್ಲ ಸೇವನೆಯನ್ನು ಅಧಿಕವಾಗಿ ತಗೊಳ್ಳಬೇಕು. ಇನ್ನು ಸಾಂಕ್ರಾಮಿಕವಿಲ್ಲದ ರೋಗಗಳು ಅಂದರೆ ಮಧುಮೇಹ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಮತ್ತು ಹೃದಯದ ತೊಂದರೆಗಳು ಅಂದ್ರೆ ಹಾರ್ಟ್ ಡಿಸೀಸ್, ಈ ಎಲ್ಲ ಕೂಡ ಪ್ರಮಾಣಗಳು ಜಾಸ್ತಿ ಆಗ್ತಾ ಇದಾವೆ. ಇವೆಲ್ಲವೂ ನಿಯಮಿತವಾಗಿ ವೈದ್ಯರನ್ನು ಭೇಟಿಯಾಗಿ ಬ್ಲಡ್ ಪ್ರೆಷರ್ ಅನ್ನು ಚೆಕ್ ಮಾಡಿಸಿದರೆ ಮತ್ತು ರಕ್ತದಲ್ಲಿ ಶುಗರ್ ಲೆವೆಲ್ ಅನ್ನು ಟೆಸ್ಟ್ ಮಾಡಿಸಿದರೆ ಇದನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಲಾರವು. ಆದರೆ ಆರಂಭಿಕ ಹಂತದಲ್ಲಿಯೇ ಇದನ್ನು ಪತ್ತೆ ಹಚ್ಚಿದರೆ ಈ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅದರಿಂದ ಆಗುವ ತೊಂದರೆಗಳು ಅಂದರೆ ಸ್ಟ್ರೋಕ್ ಅಥವಾ ಲಕವ, ಹೃದಯದ ಅಪಘಾತ ಅಂದರೆ ಹಾರ್ಟ್ ಅಟ್ಯಾಕ್, ಇವೆಲ್ಲವನ್ನು ಕಡಿಮೆ ಮಾಡಬಹುದು. ಈ ಎಲ್ಲ ಸಾಂಕ್ರಾಮಿಕ

0: ರೋಗಗಳಲ್ಲಿ ಎಲ್ಲರೂ ತಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತೆಗೆದುಕೊಂಡು ಬರಬೇಕು. ಅಂದರೆ ಮಹಿಳೆಯರು ದಿನನಿತ್ಯವಾಗಿ ವ್ಯಾಯಾಮ, ಎಕ್ಸರ್ಸೈಸ್, ಯೋಗ ಇವೆಲ್ಲವನ್ನು ಮಾಡಬೇಕು. ಮತ್ತು ತಮಗೆ ಯಾವುದಾದರೂ ರೋಗವಿದ್ದರೆ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಅದರ ತಕ್ಕಾಗಿ, ಅದರ ಪ್ರಕಾರವಾಗಿ ತಮ್ಮ ಆರೋಗ್ಯವಾದ ಆಹಾರವನ್ನು ಸೇವಿಸಬೇಕು. ಇನ್ನು 40 ವಯಸ್ಸಿನ ಮೇಲ್ಪಟ್ಟ ಮಹಿಳೆಯರಲ್ಲಿ ಮತ್ತು ಪೆರಿಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ, ಅಥವಾ ಋತು ಬಂದಾದ ನಂತರ ಮಹಿಳೆಯರಲ್ಲಿ ಮೂಳೆಗಳು ದುರ್ಬಲಗೊಳ್ಳುವುದು ಸಾಧ್ಯತೆ ಜಾಸ್ತಿ. ಮೂಳೆಗಳು ದುರ್ಬಲಗೊಂಡರೆ ಫ್ರ್ಯಾಕ್ಚರ್ ಆಗುವ ಸಾಧ್ಯತೆಯೂ ಜಾಸ್ತಿ ಆಗುತ್ತೆ. ಮಹಿಳೆಯರು ತಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಅಂಶಿನ ಪದಾರ್ಥ, ಅಂದರೆ ಹಾಲು, ಮೊಸರು, ಕ್ಯಾಲ್ಸಿಯಂನ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಬೇಕು. ಅದರ ಜೊತೆ ವಿಟಮಿನ್ ಡಿ, ಅಂದರೆ ಕ್ಯಾಲ್ಸಿಯಂ ವಿಟಮಿನ್ ಡಿ ಮಾತ್ರೆಯನ್ನು ಸೇವಿಸಬೇಕು. ಮತ್ತು ತಮ್ಮ ನಿಯಮಿತವಾಗಿ ಬೋನ್ ಡೆನ್ಸಿಟಿಯನ್ನು ಪರಿಶೀಲಿಸಬೇಕು. ಇನ್ನು ಮರಣಾಂತಕ ತೊಂದರೆಗಳಂತಹ ಕ್ಯಾನ್ಸರ್ಗಳು, ಇವು ಕೂಡ ನಿಯಮಿತವಾಗಿ ಪರೀಕ್ಷಿಸಿದರೆ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಪಡೆಯಬಹುದು. ಚಿಕಿತ್ಸೆ ಪಡೆದ ನಂತರ ಗುಣಮುಖರೂ ಆಗಬಹುದು ಮತ್ತು ಉತ್ತಮವಾದ ಜೀವನವನ್ನು ನಡೆಸಬಹುದು. ಸ್ತನ ಕ್ಯಾನ್ಸರ್ ನಾನು ಈಗಾಗಲೇ ಹೇಳಿದ ಹಾಗೆ 30 ಮಹಿಳೆಯರಲ್ಲಿ ಒಬ್ಬರಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಸ್ತನ ಕ್ಯಾನ್ಸರ್ ಅನ್ನು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಅಂದರೆ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬಹುದು. ಇದನ್ನು ಹತ್ತಿರದ ವೈದ್ಯರಿಗೆ ಭೇಟಿಯಾಗಿ ಹೇಗೆ ಮಾಡಿಕೊಳ್ಳಬೇಕು ಎಂದು ತಿಳಿದುಕೊಂಡು ಅದನ್ನ ಮಾಡಿಕೊಳ್ಳಬೇಕು. ಗಡ್ಡೆ, ಊತ, ಡಿಂಪ್ಲಿಂಗ್ ಅಥವಾ ಬಾಹ್ಯರೇಖೆಯ ಏನಾದರೂ ತೊಂದರೆಗಳನ್ನು ಕಂಡರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಪರೀಕ್ಷಿಸಬೇಕು. ಮೆಮೋಗ್ರಫಿ, ಇದು ಒಂದು ಸ್ತನದ ಎಕ್ಸ್ರೇ. ಇದನ್ನು ವೈದ್ಯರ ಬಳಿ ಹೋಗಿ ವೈದ್ಯರು ಮಹಿಳೆಯ ಅಪಾಯಕಾರಿ ಅಂಶಗಳನ್ನು ಗುರುತಿಸಿ ಎಷ್ಟು ಬಾರಿ, ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಹೇಗೆ ಹೇಳುತ್ತಾರೆ ಆ ಸಲಹೆದಂತೆ ಮಾಡಿಸಿದರೆ 90% ಅಷ್ಟು ಕ್ಯಾನ್ಸರ್ ಅನ್ನು ಪ್ರಮಾಣವನ್ನು ಕಮ್ಮಿ ಮಾಡಬಹುದು. ಇನ್ನು ಗರ್ಭಕಂಠದ ಕ್ಯಾನ್ಸರ್, ಇದು ಕಾಮನ್ಲಿ HPV ವೈರಸ್ನಿಂದ ಹರಡುವಂತಹ ಕ್ಯಾನ್ಸರ್. ಈ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸಾಮಾನ್ಯವಾದ ಒಂದು ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಟೆಸ್ಟ್ ಎಂದು ಹೇಳುತ್ತೇವೆ. ಇದನ್ನು ಸ್ತ್ರೀ ರೋಗ ತಜ್ಞರಿಂದ ಮಾಡಿಸಿಕೊಳ್ಳಬೇಕು. ಇದನ್ನು ನಿಯಮಿತವಾಗಿ ಮಾಡಿಸಿಕೊಂಡರೆ 90% ಅಷ್ಟು ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು. ಏಕೆಂದರೆ ಅಂತಿಮ ಹಂತದಲ್ಲಿ ಅಥವಾ ತಡವಾಗಿ ಪತ್ತೆ ಹಚ್ಚಿದರೆ ಇದರಿಂದ ಪ್ರತಿ 8 ನಿಮಿಷ ಒಬ್ಬ ಮಹಿಳೆಯೂ ಕ್ಯಾನ್ಸರ್ಗೆ ತುತ್ತಾಗುತ್ತಾಳೆ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲದೆಯೂ HPV ವ್ಯಾಕ್ಸಿನ್ ಕೂಡ ಲಭ್ಯವಿದೆ. HPV ವ್ಯಾಕ್ಸಿನ್ ಅನ್ನು 9-13 ವರ್ಷದ ಹುಡುಗಿಯರಿಗೆ ಕೊಡಲಾಗುತ್ತದೆ. ಇದನ್ನು ಕೊಡದೇ ಇದ್ದಾಗ, ಮದುವೆಯ ಮುನ್ನ ಅಥವಾ ಯಾವಾಗಾದರೂ ವೈದ್ಯರಿಗೆ ಭೇಟಿಯಾಗಿ ಈ ಚುಚ್ಚುಮದ್ದನ್ನು ಪಡೆಯಬಹುದು. ಇವೆಲ್ಲವೂ ಆಸ್ಪತ್ರೆಯಲ್ಲಿ ನಿಯಮಿತವಾಗಿ ಮಾಡಿಸಿಕೊಳ್ಳುವಂತಹ ಪರೀಕ್ಷೆಗಳು. ಇದನ್ನು ಹೊರತು ಎಲ್ಲ ಮಹಿಳೆಯರು ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕು. ದಿನನಿತ್ಯವೂ ವ್ಯಾಯಾಮ, ಯೋಗವನ್ನು ಮಾಡಬೇಕು. ಆರೋಗ್ಯವಾದ ಆಹಾರವನ್ನು ಸೇವಿಸಬೇಕು. ಇವೆಲ್ಲವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದ ಜೀವನವನ್ನು ನಡೆಸಬಲ್ಲರು.
1: ಮಹಿಳೆಯರಿಗೆ ಬೇಕಾಗುವ ಮುಖ್ಯ ತಪಾಸಣೆಗಳು, ಈ ವಿಷಯ ಕುರಿತಂತೆ ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಸಹನಾ ನಾಯಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
4: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
5: ನಮಸ್ತೆ
4: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
5: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಾ

0: ಇರತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
1: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
0: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕಿನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಈಗ ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಅವಕಾಶ ಇರುತ್ತೆ. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರಬಹುದು, ಮುಸುಕಿನ ಜೋಳ ಇರಬಹುದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂತಹದ್ದು, ಮತ್ತೆ ನವಣೆ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತೆ ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ

0: ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಅಂತಿಮ ದಿನಾಂಕದವರೆಗೆ ಕಾಯೋದ್ ಬೇಡ, ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸತಕ್ಕ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂತ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸ್ತದೆ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯ ಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟೂರ್ ಸಿಂಗ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ವಾರ್ತೆಗಳ ವಿವರ. ಪ್ರಶ್ನೋತ್ತರ ವೇಳೆಯಲ್ಲಿ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಘೋಷಣೆಗಳ ನಡುವೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಇಂದು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಕಲಾಪದ ವೇಳೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಂಸದರಲ್ಲಿ ಸದನದ ಶಿಸ್ತು ಕಾಯ್ದುಕೊಳ್ಳುವಂತೆ ಮತ್ತು ಕಲಾಪ ಸುಸೂತ್ರವಾಗಿ ನಡೆಯಲು ಸಹಕರಿಸುವಂತೆ ಮನವಿ ಮಾಡಿದರು. ನೀಟ್ ಪರೀಕ್ಷಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ಕುರಿತು ಚರ್ಚಿಸಲು ಗೃಹ ಸಚಿವರು ಸಿದ್ದರಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಎಂದು ತಿಳಿಸಿದ ಸಭಾಧ್ಯಕ್ಷರು ಗದ್ದಲ ನಿಲ್ಲದಿದ್ದಾಗ ಕಲಾಪವನ್ನು ಮುಂದೂಡಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರೇ ನೇರವಾಗಿ ಸದನದಲ್ಲಿದ್ದು ಉತ್ತರಿಸಬೇಕೆಂದು ವಿಪಕ್ಷಗಳು ಆಗ್ರಹಿಸಿದವು. ಶೂನ್ಯ ವೇಳೆಯಲ್ಲಿ ಉಭಯ ಪಕ್ಷಗಳ ಸದಸ್ಯರ ನಡುವೆ ಏರ್ಪಟ್ಟ ತೀವ್ರ ವಾಗ್ವಾದ ಮತ್ತು ಗದ್ದಲದಿಂದಾಗಿ ರಾಜ್ಯಸಭಾ ಕಲಾಪಕ್ಕೂ ಕೆಲಕಾಲ ಅಡ್ಡಿ ಉಂಟಾಗಿ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿವಿಧ ಸಚಿವಾಲಯಗಳ ಪತ್ರಗಳು ಹಾಗೂ ಸಂಸದೀಯ ಸಮಿತಿಗಳ ವರದಿಗಳನ್ನು ಸದನದ ಮುಂದಿಡಲಾಯಿತು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣ

0: ಕೃಷ್ಣನ್ ಅವರು ತುರ್ತು ವಿಷಯಗಳ ಚರ್ಚೆಗೆ ಅವಕಾಶ ನೀಡಿದಾಗ ವಿಪಕ್ಷಗಳು ಘೋಷಣೆ ಕೂಗಲು ತೊಡಗಿದವು. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಲು ಯತ್ನಿಸಿದರಾದರೂ ಗೊಂದಲದ ವಾತಾವರಣ ಮುಂದುವರೆದಿದ್ದರಿಂದ ಸಭಾಪತಿಯವರು ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಭಾಪತಿಗಳು ಪ್ರಶ್ನೋತ್ತರ ಕಲಾಪ ಮುಂದುವರಿಸಲು ಯತ್ನಿಸಿದರು. ಆದರೆ ಸುಗಮ ಕಲಾಪ ನಡೆಸಲು ಸಹಕಾರ ಕೋರಿ ಮನವಿ ಮಾಡಿದರೂ ಗದಲ ನಿಲ್ಲದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮವನ್ನು ಖಂಡಿಸಿ ಎನ್ಡಿಎ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಮೆರವಣಿಗೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದರು. ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಎನ್ಡಿಎ ಆರೋಪಿಸಿದೆ. ಕೇಂದ್ರ ಸಚಿವ ಸಂಜಯ್ ಸೇಠ್ ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕಲು ಜಾರ್ಖಂಡ್ ಸರ್ಕಾರ ಬಲಪ್ರಯೋಗ ಮಾಡುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇರಳಂ ರಾಜ್ಯದ ಹೆಸರು ಬದಲಾವಣೆಗೆ ಸಂಬಂಧಿಸಿದ ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಹಾಗೂ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ. ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಸೂದೆಯನ್ನು ಮಂಡಿಸಲಿದ್ದಾರೆ. ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ, ಸೇವಾ ಷರತ್ತುಗಳು ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆ, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಏಕರೂಪತೆ ಖಚಿತಪಡಿಸುವುದು ಮಸೂದೆಯ ಉದ್ದೇಶವಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಆಯೋಗ ಸ್ಥಾಪಿಸುವ ಪ್ರಸ್ತಾಪವು ಮಸೂದೆಯಲ್ಲಿದೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಸಭೆ ಮಂಗಲ್ ಮಿಲನ್ ಇಂದು ನವದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎಯ ಇತರ ನಾಯಕರು ಸಭೆಯಲ್ಲಿ ತ್ರಿವರ್ಣ ಧ್ವಜವನ್ನು ಕೈಯಲ್ಲಿ ಹಿಡಿದು ರಾಷ್ಟಭಕ್ತಿಯ ಸಂದೇಶ ಸಾರಿದರು. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ ಅವರ 119ನೇ ಹುತಾತ್ಮ ದಿನದ ಅಂಗವಾಗಿ ಇಂದು ದೇಶ ಅವರಿಗೆ ಗೌರವ ನಮನ ಸಲ್ಲಿಸುತ್ತಿದೆ. 1908 ಆಗಸ್ಟ್ 11 ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಬಂಗಾಳದ ಮೊದಲ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಖುದಿರಾಮ್ ಬೋಸ್ ಪ್ರಮುಖರಾಗಿದ್ದರು. ಅವರ ಸ್ಮರಣಾರ್ಥ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ ಬ್ರಿಟಿಷರ ವಸಾಹತುಶಾಹಿ ಆಡಳಿತದ ವಿರುದ್ದದ ಹೋರಾಟದಲ್ಲಿ ಭಾಗವಹಿಸಿದ ಅತ್ಯಂತ ಕಿರಿಯ ಹುತಾತ್ಮರಲ್ಲಿ ಒಬ್ಬರಾಗಿದ್ದರು. ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಖುದಿರಾಮ್ ಬೋಸ್ ಅವರ ತ್ಯಾಗ ರಾಷ್ಟೀಯ ಪ್ರಜ್ಞೆಯನ್ನು ಎಂದಿಗೂ ಪ್ರೇರೇಪಿಸುತ್ತದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಖುದಿರಾಮ್ ಬೋಸ್ ದೇಶಭಕ್ತಿ ಮತ್ತು ಸಮರ್ಪಣಾ ಭಾವ ದೇಶದ ಯುವಕರಲ್ಲಿ ಶೌರ್ಯ, ಸ್ವಾಭಿಮಾನ ಮತ್ತು ದೇಶ ಸೇವೆಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿ ವಿಧಾನಸಭೆ ಆವರಣದಲ್ಲಿ ಇಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ವಿಧಾನಸಭೆ ಸ್ಪೀಕರ್ ವಿಜೇಂದರ್ ಗುಪ್ತಾ ಸೇರಿದಂತೆ ಶಾಸಕರು ಹರ್ಘರ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡರು. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯಿಂದ ಆರಂಭವಾದ ಯಾತ್ರೆ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಮುಕ್ತಾಯವಾಯಿತು. ದೇಶದ ಏಕತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೂ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಆದರ್ಶಗಳ ಬದ್ಧತೆಯನ್ನು ಸಾರುವ ಸಂಕೇತವಾಗಿ ಈ ತಿರಂಗ ಯಾತ್ರೆ ಆಯೋಜಿಸಲಾಗಿತ್ತು. ಉತ್ತರ ಪ್ರದೇಶದಾದ್ಯಂತ ಎಲ್ಲಾ ಮದರಸಾಗಳಲ್ಲಿ ಹರ್ಘರ್ ತಿರಂಗ ಅಭಿಯಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಉತ್ಸಾಹದಿಂದ ಆಯೋಜಿಸಲಾಗಿತ್ತು. ಮದರಸಾಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮತ್ತು ಯುವಕರು ಅಭಿಯಾನದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕೆಂದು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ದಾನಿಶ್ ಅನ್ಸಾರಿ ನಿರ್ದೇಶನ ನೀಡಿದ್ದಾರೆ. ಮದರಸಾಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ, ರಾಷ್ಟಗೀತೆ ಗಾಯನ, ದೇಶಭಕ್ತಿ ಕಾರ್ಯಕ್ರಮಗಳು ಹಾಗೂ ಮಹಾನ್ ಸ್ವಾತಂತ್ರ್ಯ

ಹೋರಾಟಗಾರರ ಕೊಡುಗೆಗಳನ್ನು ಬಿಂಬಿಸುವ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾನ್ವರ್ ಯಾತ್ರೆಯ ಹಿನ್ನೆಲೆಯಲ್ಲಿ ಹರಿದ್ವಾರದಲ್ಲಿ ಭಕ್ತಿಯ ಸಮೂಹವೇ ಕಂಡುಬಂದಿದೆ. ನಿನ್ನೆ ಸಂಜೆ ವೇಳೆಗೆ 4,43,78,000ಕ್ಕೂ ಅಧಿಕ ಭಕ್ತರು ಹರಿದ್ವಾರದಿಂದ ಪವಿತ್ರ ಗಂಗಾಜಲವನ್ನು ಹೊತ್ತು ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಶ್ರಾವಣ ಶಿವರಾತ್ರಿ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ವಿವಿಧ ಶಿವ ದೇವಾಲಯಗಳಲ್ಲಿ ಶಿವನಿಗೆ ಗಂಗಾಜಲ ಅರ್ಪಿಸುತ್ತಿದ್ದು, ಇದರೊಂದಿಗೆ ಈ ವರ್ಷದ ಕಾನ್ವರ್ ಯಾತ್ರೆ ಮುಕ್ತಾಯಗೊಳ್ಳುತ್ತಿದೆ. ಸುಗಮ ಹಾಗೂ ಸುರಕ್ಷಿತ ಕಾನ್ವರ್ ಯಾತ್ರೆ ಖಚಿತಪಡಿಸಿಕೊಳ್ಳಲು ಪ್ರಮುಖ ಸ್ನಾನಘಟ್ಟಗಳು, ಕಾನ್ವರ್ ಮಾರ್ಗಗಳು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ, ಸಂಚಾರ, ಆರೋಗ್ಯ ಹಾಗೂ ಸ್ವಚ್ಛತಾ ವ್ಯವಸ್ಥೆಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ. ಕೈಗೆಟುಕುವ ವಸತಿ ವ್ಯವಸ್ಥೆಯು ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಿ ರೂಪುಗೊಳ್ಳಬೇಕೆಂದು ನಗರಾಭಿವೃದ್ದಿ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕೈಗೆಟುಕುವ ವಸತಿಯನ್ನು ಮರುರೂಪಿಸುವುದು ಕುರಿತ ರಾಷ್ಟೀಯ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ವಸತಿ ವ್ಯವಸ್ಥೆ ಕೇವಲ ಯೋಜನಾ ಆಧಾರಿತ ವಿಧಾನದಿಂದ ಹೊರಬಂದು ಸ್ವಂತ ಮನೆ ಹಾಗೂ ಬಾಡಿಗೆ ಮನೆ ಸೇರಿದಂತೆ ಹಲವು ವಸತಿ ಆಯ್ಕೆಗಳನ್ನು ಒದಗಿಸುವ ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಬೇಕೆಂದು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರದಡಿ 1.25 ಕೋಟಿಗೂ ಹೆಚ್ಚು ಮನೆಗಳಿಗೆ ಮಂಜೂರಾತಿ ನೀಡಲಾಗಿದ್ದು, 1 ಕೋಟಿಗೂ ಅಧಿಕ ಮನೆಗಳ ನಿರ್ಮಾಣ ಪೂರ್ಣಗೊಂಡು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಟೊರೆಂಟೋದಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳಾ ವಿಭಾಗದಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲಿನಾ ಮತ್ತು ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ಫೈನಲ್ ಪಂದ್ಯದಲ್ಲಿ ಸ್ವಿಯಾಟೆಕ್ ರಷ್ಯಾದ ಎಕೆಟರಿನಾ ಅಲೆಕ್ಸಾಂಡ್ರೋವಾ ವಿರುದ್ಧ ಗೆಲುವು ದಾಖಲಿಸಿದರೆ, ಇಗಾ ಸ್ವಿಯಾಟೆಕ್ ರಷ್ಯಾದ ಡಯಾನಾ ಶ್ನೈಡ್ನರ್ ವಿರುದ್ಧ ಗೆಲುವು ದಾಖಲಿಸಿ ಅಂತಿಮ 4ರ ಘಟ್ಟ ಪ್ರವೇಶಿಸಿದರು. ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯ ಸಿಂಕ್ಫೀಡ್ ಕಪ್ನ ಮೊದಲ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದ ಸ್ಯಾಮ್ಯುಯಲ್ ಸೇವಿಯನ್ ವಿರುದ್ಧ ಸುಲಭ ಡ್ರಾ ಸಾಧಿಸುವ ಮೂಲಕ ತಮ್ಮ ಸವಾಲನ್ನು ಆರಂಭಿಸಿದ್ದಾರೆ. ಮತ್ತೊಂದೆಡೆ ಅಮೆರಿಕದ ಫ್ಯಾಬಿಯಾನೋ ಕುರುವಾನೋ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿ ಶುಭಾರಂಭ ಮಾಡಿದ ಏಕೈಕ ಆಟಗಾರರಾಗಿದ್ದಾರೆ. ಇನ್ನಿತರ ಪ್ರಮುಖ ಆಟಗಾರರ ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟೂರ್ ಸಿಂಕ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:20:41.
1: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
2: ಗೀತಮಾಧುರ್ಯ
3: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಾ ಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ, ಮಂಗಳದಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222858 ಮತ್ತೊಂದು ದೂರವಾಣಿ ಸಂಖ್ಯೆ 0827222881.

0: ಒಂಬತ್ತು ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

ಶ್ರೋತೃಗಳೇ, ಈಗ ಸಮಯ 1:23:02. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲ ಗೀತೆಯ ರಚನೆ ಪೂತಿನಾ ಅವರದ್ದು. ಸಂಗೀತ ನೀಡಿದ್ದಾರೆ MS ರಾಮ್ಪ್ರಸಾದ್.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:32:36. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಶ್ರೋತೃಗಳೇ, ಇನ್ನೇನು August 15 ಬರಲಿಕ್ಕಿದೆ. ನಮ್ಮ ದೇಶದ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಕ್ಕೆ ದಿನಗಣನೆ ಶುರುವಾಗಿದೆ. ಎಲ್ಲೆಲ್ಲೂ ದೇಶಭಕ್ತಿಯ ಮೆರಗು ಕಂಗೊಳಿಸುತ್ತಿರುತ್ತದೆ. ಇದರ ಸಲುವಾಗಿ ಹರ್ ಘರ್ ತಿರಂಗ ಎಂದರೆ ಪ್ರತಿ ಮನೆಯಲ್ಲೂ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನವನ್ನು ವ್ಯಕ್ತಪಡಿಸುವ ಅಭಿಯಾನ ಶುರುವಾಗಲಿದೆ. ಈ ಅಭಿಯಾನವನ್ನ ಭಾರತ ಸರ್ಕಾರವು ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ 2022 ಆರಂಭಿಸಿತು. ಇದರ ಉದ್ದೇಶ ಪ್ರತಿಯೊಬ್ಬ ಭಾರತೀಯನಲ್ಲೂ ರಾಷ್ಟ್ರಧ್ವಜದೊಂದಿಗೆ ಭಾವನಾತ್ಮಕ ಬಾಂಧವ್ಯವನ್ನ ಬೆಳೆಸುವುದು ಮತ್ತು ಸ್ವಾತಂತ್ರ್ಯ ಹೋರಾಟದ ತ್ಯಾಗಗಳನ್ನ ಸ್ಮರಿಸುವುದಾಗಿದೆ. ಇನ್ನು ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗ, ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯ, ಹಸಿರು ಬಣ್ಣ ಸಮೃದ್ಧಿ ಮತ್ತು ಅಭಿವೃದ್ಧಿ, ಅಶೋಕ ಚಕ್ರ ಧರ್ಮ ನ್ಯಾಯ ಮತ್ತು ನಿರಂತರ ಚಲನೆಯ ಸಂಕೇತವಾಗಿದೆ. ಹರ್ ಘರ್ ತಿರಂಗ ಕೇವಲ ಧ್ವಜ ಹಾರಿಸುವ ಕಾರ್ಯಕ್ರಮವಲ್ಲ, ಅದು ನನ್ನ ದೇಶ ನನ್ನ ಹೆಮ್ಮೆ ಎಂಬ ಭಾವನೆಯನ್ನ ಪ್ರತಿಯೊಬ್ಬರ ಮನದಲ್ಲಿ ಮೂಡಿಸುವ ಜನಾಂದೋಲನ. ಈಗ ಕೇಳೋಣ ಹೇಮಂತ್ ಅವರ ಧ್ವನಿಯಲ್ಲಿ ಜೈ ಹಿಂದ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸರಸ್ವತಿ ಪುತ್ರ ಅವರದ್ದು, ಸಂಗೀತ ನೀಡಿದ್ದಾರೆ ವಿಕ್ರಮ್ ಸಿದ್ದೇಶ್ವರ್.

ಶ್ರೋತೃಗಳೇ, ಇನ್ನು ನಿನ್ನೆಯಷ್ಟೇ ನಾವು ಜೈವಿಕ ಇಂಧನ ದಿನವನ್ನು ಆಚರಣೆ ಮಾಡಿದ್ದೀವಿ. ವಿಶ್ವ ಜೈವಿಕ ಇಂಧನ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 10ರಂದು ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನು ಜೈವಿಕ ಇಂಧನಗಳ ಮಹತ್ವ, ಅವುಗಳ ಬಳಕೆ ಮತ್ತು ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಅವುಗಳ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಆಚರಿಸಲಾಗುತ್ತದೆ. ಸಸ್ಯಗಳು, ಕೃಷಿ ತ್ಯಾಜ್ಯ, ಪ್ರಾಣಿಗಳ ತ್ಯಾಜ್ಯ ಹಾಗೂ ಇತರ ಸಾವಯವ ವಸ್ತುಗಳಿಂದ ತಯಾರಿಸುವ ಇಂಧನವನ್ನು ಜೈವಿಕ ಇಂಧನ ಎಂದು ಕರೆಯಲಾಗುತ್ತದೆ. ಮುಖ್ಯವಾಗಿ ನೋಡೋದಾದರೆ ಎಥನಾಲ್, ಕಬ್ಬು, ಜೋಳ ಮುಂತಾದ ಬೆಳೆಗಳಿಂದ, ಬಯೋಡೀಸೆಲ್ ಸಸ್ಯಜನ್ಯ ತೈಲಗಳಿಂದ, ಬಯೋಗ್ಯಾಸ್ ಸಾವಯವ ತ್ಯಾಜ್ಯದಿಂದ, ಬಯೋಮಾಸ್ ಇಂಧನ ಸಸ್ಯ ಮತ್ತು ಕೃಷಿ ತ್ಯಾಜ್ಯದಿಂದ ತಯಾರಿಸಲಾಗುತ್ತದೆ. ಜೈವಿಕ ಇಂಧನಗಳ ಬಳಕೆಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಕೃಷಿ ತ್ಯಾಜ್ಯಕ್ಕೆ ಉಪಯುಕ್ತ ಬಳಕೆ ಸಿಗುತ್ತದೆ ಮತ್ತು ಸೂಕ್ತ ರೀತಿಯಲ್ಲಿ ಉತ್ಪಾದನೆ ಮಾಡಿದರೆ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯವಾಗಬಹುದು. ತ್ಯಾಜ್ಯದಿಂದ ಇಂಧನ, ಇಂಧನದಿಂದ ಸ್ವಾವಲಂಬನೆ, ಸ್ವಾವಲಂಬನೆಯಿಂದ ಹಸಿರು ಭವಿಷ್ಯ. ಈಗ ಕೇಳೋಣ ಜೆ ಅನೂಪ್ ಸಿಲಿನವರ ಧ್ವನಿಯಲ್ಲಿ ಬಿಸಿಲು ಕುದುರೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಹೃದಯ ಶಿವ ಅವರದ್ದು. ಸಂಗೀತ ನೀಡಿದ್ದಾರೆ ಇಮ್ತಿಯಾಜ್ ಸುಲ್ತಾನ್.

0: ನೀವು ಹಾಡ್ತೀರಾ?
1: ಗೀತಾ ಮಾಧುರ್ಯ ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ ತತ್ವಪದ ಕೂಡ,
2: ಶಾರದ ಮಾತೆ ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222288, ಮತ್ತೊಂದು ದೂರವಾಣಿ ಸಂಖ್ಯೆ 0827222219. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

ಶ್ರೋತೃಗಳೇ, ಇದುವರೆಗೆ ಹರ್ ಘರ್ ತಿರಂಗ ವಿಶ್ವ ಜೈವಿಕ ಇಂಧನ ದಿನದ ಬಗ್ಗೆ ಕೆಲವಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ. ಇನ್ನು ಒಂದು ಸಣ್ಣ ಸೊಳ್ಳೆ, ಆದರೆ ಅಪಾಯ ಮಾತ್ರ ದೊಡ್ಡದು. ಹೌದು, ನಾನು ಹೇಳ್ತಾ ಇರೋದು ಡೆಂಗ್ಯೂ ಜ್ವರದ ಬಗ್ಗೆ. ಡೆಂಗ್ಯೂ ವೈರಸ್ ಸೋಂಕಿತ ಏಡಿಸ್ ಸೊಳ್ಳೆ ಕಚ್ಚುವುದರಿಂದ ಡೆಂಗ್ಯೂ ಜ್ವರ ಹರಡುತ್ತದೆ. ಈ ಸೊಳ್ಳೆ ಸಾಮಾನ್ಯವಾಗಿ ಹಗಲಿನಲ್ಲಿಯೇ ಹೆಚ್ಚು ಸಕ್ರಿಯವಾಗಿರುತ್ತದೆ. ಹೆಚ್ಚಿನ ಜ್ವರ, ತೀವ್ರ ತಲೆನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವು, ಸ್ನಾಯು ಮತ್ತು ಕೀಲು ನೋವು, ವಾಕರಿಕೆ, ವಾಂತಿ ಹಾಗೂ ಚರ್ಮದ ಮೇಲೆ ಗುಳ್ಳೆಗಳು ಕಾಣಿಸಿಕೊಳ್ಳುವುದು ಡೆಂಗ್ಯೂವಿನ ಸಾಮಾನ್ಯ ಲಕ್ಷಣ. ಆದರೆ ಜ್ವರ ಕಡಿಮೆಯಾಯಿತು ಎಂದ ಮಾತ್ರಕ್ಕೆ ಅಪಾಯ ಮುಗಿದಿದೆ ಎಂದುಕೊಳ್ಳಬೇಡಿ. ತೀವ್ರ ಹೊಟ್ಟೆನೋವು, ನಿರಂತರ ವಾಂತಿ, ಒಸಡು ಅಥವಾ ಮೂಗಿನಿಂದ ರಕ್ತಸ್ರಾವ, ರಕ್ತದ ವಾಂತಿ ಅಥವಾ ಮಲದಲ್ಲಿ ರಕ್ತ, ಉಸಿರಾಟ ವೇಗವಾಗುವುದು ಅಥವಾ ಅತಿಯಾದ ನಿಶಕ್ತಿ ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಇನ್ನು ಮುಂಜಾಗ್ರತಾ ಕ್ರಮಗಳು ಏನೇನು ಅಂತ ನೋಡೋದಾದ್ರೆ, ಡೆಂಗ್ಯೂ ತಡೆಗೆ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ನೀರಿನ ಪಾತ್ರೆಗಳನ್ನ ಮುಚ್ಚಿಡಿ. ವಾರಕ್ಕೊಮ್ಮೆ ನೀರಿನ ಸಂಗ್ರಹ ಪಾತ್ರೆಗಳನ್ನ ಖಾಲಿ ಮಾಡಿ ಸ್ವಚ್ಛಗೊಳಿಸಿ. ಸೊಳ್ಳೆ ಕಚ್ಚದಂತೆ ದೇಹವನ್ನು ಮುಚ್ಚುವ ಬಟ್ಟೆ ಹಾಗೂ ಸೊಳ್ಳೆ ನಿರೋಧಕಗಳನ್ನ ಬಳಸಿ. ನೆನಪಿಡಿ, ನೀರು ನಿಲ್ಲದಂತೆ ನೋಡಿಕೊಳ್ಳಿ, ಸೊಳ್ಳೆ ಬೆಳೆಯದಂತೆ ತಡೆಯಿರಿ. ಡೆಂಗ್ಯೂವಿನಿಂದ ನಿಮ್ಮ ಕುಟುಂಬವನ್ನ ರಕ್ಷಿಸಿ. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಚಂದ್ರೋದಯ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖ.

ಶ್ರೋತೃಗಳೇ, ಇನ್ನು ಪ್ರತಿ ವರ್ಷ ಆಗಸ್ಟ್ 12ರಂದು ಅಂದರೆ ನಾಳೆ ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆನೆಗಳ ಸಂರಕ್ಷಣೆ, ಅವು ಎದುರಿಸುತ್ತಿರುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನವನ್ನು ರಕ್ಷಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಆನೆಗಳ ಅಕ್ರಮ ಬೇಟೆ ಮತ್ತು ದಂತ ವ್ಯಾಪಾರ ತಡೆಯುವ ಬಗ್ಗೆ ಜಾಗೃತಿ, ಕಾಡು ನಾಶದಿಂದ ಕಡಿಮೆಯಾಗುತ್ತಿರುವ ಆನೆಗಳ ಆವಾಸ ಸ್ಥಾನದ ರಕ್ಷಣೆ, ಆನೆ ಮಾನವ ಸಂಘರ್ಷವನ್ನು ಕಡಿಮೆ ಮಾಡುವ ಕ್ರಮಗಳಿಗೆ ಉತ್ತೇಜನ, ಪರಿಸರ ವ್ಯವಸ್ಥೆಯಲ್ಲಿ ಆನೆಗಳ ಮಹತ್ವವನ್ನು ತಿಳಿಸುವುದು ಈ ದಿನದ ಮಹತ್ವವಾಗಿದೆ. ಆನೆ ಕೇವಲ ಒಂದು ಪ್ರಾಣಿಯಲ್ಲ, ಕಾಡಿನ ಪರಿಸರ ಸಮತೋಲನ ಕಾಪಾಡುವ ಪ್ರಮುಖ ಜೀವಿ. ಆನೆ ಉಳಿದರೆ ಕಾಡು ಉಳಿಯುತ್ತದೆ, ಕಾಡು ಉಳಿದರೆ ನಮ್ಮ ಭವಿಷ್ಯ ಉಳಿಯುತ್ತದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ ಚಿತ್ರ ಅವರ ಧ್ವನಿಯಲ್ಲಿ. ರಚನೆ ಕೆ ಕಲ್ಯಾಣ್, ಸಂಗೀತ ಇಳಯರಾಜಾ.

ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸೂಚಿಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ನಿಯಂತ್ರಣ ಸಮಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಹಿರಿಯ ಅಧಿಕಾರಿಗಳು, ಕಾನೂನು ತಜ್ಞರು ಹಾಗೂ ವಕೀಲರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸಮರ್ಥವಾಗಿ ವಾದ ಮಂಡಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾವೇರಿ, ಕೃಷ್ಣಾ, ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲ ವಿವಾದಗಳನ್ನು ಸಂಯಮ ಮತ್ತು ಒಮ್ಮತದ ಮೂಲಕ ಬಗೆಹರಿಸಿಕೊಳ್ಳುವುದು ಸರ್ಕಾರದ ನಿಲುವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಜಲಾಶಯಗಳಿಂದ ಕಾವೇರಿ ನದಿಯ ಮೂಲಕ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿರುವುದರಿಂದ ಮೆಟ್ಟೂರು ಅಣೆಕಟ್ಟನ ಒಳಹರಿವು 5760 ಕ್ಯೂಸೆಕ್ಗಳಿಂದ 7151 ಕ್ಯೂಸೆಕ್ಗಳಿಗೆ ಏರಿಕೆಯಾಗಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದಂತೆ ಆಗಸ್ಟ್ 1ರಿಂದ ಕಬಿನಿ ಜಲಾಶಯದಿಂದ ಕಾವೇರಿ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ ಜಲಾಶಯದಿಂದಲೂ ಸುಮಾರು 1000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ದಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿರುವ 3 ದಿನಗಳ ರಫ್ತುಮುಖಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಕೈಮಗ್ಗ ಮತ್ತು ಜವಳಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಇಲಾಖೆಯ ಅಧಿಕಾರಿಗಳು ರಫ್ತು ಪ್ರಕ್ರಿಯೆಗಳು, ಮಾರುಕಟ್ಟೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಅಗತ್ಯತೆಗಳ ಕುರಿತು ಸಮಗ್ರ ಜ್ಞಾನ ಹೊಂದಿರುವುದು ಅಗತ್ಯ ಎಂದು ಹೇಳಿದ್ದಾರೆ. ರಫ್ತು ಕ್ಷೇತ್ರದ ಜ್ಞಾನ ಪಡೆದ ಅಧಿಕಾರಿಗಳು ಅದನ್ನು ನೇಕಾರರು ಮತ್ತು ಉದ್ಯಮಿಗಳಿಗೆ ತಲುಪಿಸುವ ಮೂಲಕ ರಫ್ತು ವಿಸ್ತರಣೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ 19 ಸಚಿವರಿಗೆ ಶೀಘ್ರವೇ ಖಾತೆ ಹಂಚಿಕೆ ನಡೆಸಲು ಕಾಂಗ್ರೆಸ್ ವರಿಷ್ಠರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ನವದೆಹಲಿಯಲ್ಲಿ ಚರ್ಚೆ ನಡೆಸುತ್ತಿದ್ದಾರೆ. ಅಂತಿಮ ಪಟ್ಟಿಯನ್ನು ಇಂದು ಹೈಕಮಾಂಡ್ ಅನುಮೋದಿಸುವ ನಿರೀಕ್ಷೆ ಇದ್ದು, ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರವಾನಿಸಲು ವರಿಷ್ಠರು ತೀರ್ಮಾನಿಸಿದ್ದಾರೆ. ಗುರುವಾರ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದ್ದು, ಅದಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ ಪೂರ್ಣಗೊಳಿಸಲು ಹೈಕಮಾಂಡ್ ನಿರ್ಧರಿಸಿದೆ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಕೋಲಾರದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಶಿವರಾಜ್ ಸಿಂಗ್ ತಂಗಡಗಿ, ಇಂದು ಸಂಜೆಯೊಳಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಂಪುಟದ ಸಚಿವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಅವಲೋಕಿಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗನಹಳ್ಳಿ ಮಂಡನಪಾಳ್ಯ ಗ್ರಾಮದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲಿಸಿದರು. ಅಡಿಕೆ ತೋಟಗಳಿಗೆ ಭೇಟಿ ನೀಡಿದ ಅವರು, ಫಲವತ್ತಾದ ಮಣ್ಣಿನಲ್ಲಿ ಬೆಳೆದಿದ್ದ ಅಡಿಕೆ ಬೆಳೆ ನೀರಿನ ಕೊರತೆಯಿಂದ ಒಣಗುತ್ತಿರುವುದನ್ನು ಖುದ್ದು ವೀಕ್ಷಿಸಿದರು. ಬರದಿಂದ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ರೈತರಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತರು ಬರ ಪರಿಹಾರ ಒದಗಿಸುವಂತೆ ಹಾಗೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಕುಣಿಗಲ್ ತಾಲೂಕಿಗೆ ನೀರು ಹರಿಸುವಂತೆ ಮನವಿ ಮಾಡಿದರು. ಈ ನಡುವೆ ಕಲಬುರಗಿ ಜಿಲ್ಲೆಯ ರೈತರು ನಿರಂತರವಾಗಿ ಪ್ರಕೃತಿ ವಿಕೋಪದ ಸಂಕಷ್ಟಗಳನ್ನು ಎದುರಿಸುತ್ತಿದ್ದು, ಕಳೆದ ವರ್ಷ ಅತಿವೃಷ್ಟಿಯಾದರೆ ಈ ವರ್ಷ ಅನಾವೃಷ್ಟಿಯ ಸಮಸ್ಯೆ ಉಂಟಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತ ಕಾಯುವ ಕೆಲಸವನ್ನು ಬದ್ದತೆಯಿಂದ ಕೈಗೊಳ್ಳಲಿದೆ ಎಂದು ಎಕ್ಸ್ನಲ್ಲಿ ತಿಳಿಸಿದ್ದಾರೆ.

ಕೋಲಾರ ಜಿಲ್ಲೆಯಲ್ಲಿ ಉಂಟಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಪೂರೈಕೆ ಸರ್ಕಾರದ ಮೊದಲ ಆದ್ಯತೆ ನೀಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಗುಬ್ಬಿ ತಾಲೂಕಿನಲ್ಲಿ 1.8 ಕಿಲೋಮೀಟರ್ ಅರಣ್ಯ ಭೂಮಿ ಹಸ್ತಾಂತರ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ಮುಂದಿನ 2-3 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ. ಕಾಮಗಾರಿಗಳು ಪೂರ್ಣಗೊಂಡರೆ ಈ ವರ್ಷದ ಅಂತ್ಯದ ವೇಳೆಗೆ ದೊಡ್ಡಬಳ್ಳಾಪುರದವರೆಗೆ ಎತ್ತಿನಹೊಳೆ ನೀರು ತಲುಪಲಿದೆ. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ.

ನಿರೀಕ್ಷೆ ಇದೆ. ಕಾಮಗಾರಿಗಳು ಪೂರ್ಣಗೊಂಡರೆ ಈ ವರ್ಷದ ಅಂತ್ಯದ ವೇಳೆಗೆ ದೊಡ್ಡಬಳ್ಳಾಪುರದವರೆಗೆ ಯತಿನಹೊಳೆ ನೀರು ತಲುಪಲಿದೆ. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಚಿವ ಎಚ್ಸಿ ಬಾಲಕೃಷ್ಣ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆಹಾನಿ ಹಾಗೂ ರೈತರ ಸಮಸ್ಥೆಗಳ ಕುರಿತು ಪರಿಶೀಲನೆ ನಡೆಸಿದರು. ಮುಂಗಾರು ಮಳೆಯ ಕೊರತೆಯಿಂದಾಗಿ ಅಲಸಂದೆ, ಜೋಳ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೆ ಒಳಗಾಗಿದೆ. ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿ ಹಾಗೂ ಮಳೆಯ ಕೊರತೆಯಿಂದ ಎದುರಾಗಿರುವ ಸಮಸ್ಥೆಗಳನ್ನು ಖುದ್ದಾಗಿ ವೀಕ್ಷಿಸಿ ರೈತರಿಂದಲೇ ಅವರ ಸಂಕಷ್ಟಗಳು ಹಾಗೂ ಅಗತ್ಯತೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆಯ ಪ್ರಮುಖ ಘಟ್ಟವಾಗಿ ಇದೇ 24ರಂದು ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗುವುದೆಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ. ಕಾನೂನು ಚೌಕಟ್ಟನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ದತೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ. ಆಕಾಶವಾಣಿ ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೊ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೊ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾವೊ, ತುಮ್ ಲೋಗೋ ನೇ ಕಭಿ ಅಪ್ನೇ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕಿ ಹೈ?
2: ಜಿ ಹಾಂ ಟೀಚರ್ ನಿಜಿ,
3: ಜಿ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನೇ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕರ್ತಾ ಹೈ. ತೊ ಶುರೂ ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೇ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೇ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೇ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೇ ಉನ್ಕೋ ಪದ್ಮಭೂಷಣ್ ಸೆ ಭಿ ಅಲಂಕೃತ್ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೇ ಹೈ.
2: ಮೈ ಪಡೂ ಟೀಚರ್ ಜಿ?
1: ಚಲೋ ಶುರು ಕರ್ನೆ ಸೆ ಪಹಲೆ ಮುಜೆ ತುಮ್ ಲೋಗೋ ಸೆ ಏಕ್ ಔರ್ ಪ್ರಶ್ನ ಪೂಚ್ನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೇ ಬುದ್ಧ ಕಾ ನಾಮ ಸುನಾ ಹೈ?
2: ಜಿ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪವನ್ ಮೇ ಸೈರ್ ಕರ್ ರಹೆ ಥೇ ಉನ್ಹೋನೆ ಏಕ್ ಹಂಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹಂಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹಂಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೇ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾ ಕಾ ಏಕ್ ಕಹಾನಿ. ಬೇಟಾ,

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ. ಸಮಯ 4:41. ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಮಳೆ ನೀರು ಸಂರಕ್ಷಣೆ ಕುರಿತ ಕಾರ್ಯಕ್ರಮ ಕೇಳಲಿದ್ದೀರಿ. ಪ್ರಸ್ತುತಿ ಶ್ರುತಿ ಸಂಜೀವ್ ಮತ್ತು ವಿನೋದ್ ಮೂಡಗದ್ದೆ, ನಿರ್ವಹಣೆ ಜಗದೀಶ್ ಪಿಎಂ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಕೂಡ ಆಲಿಸಬಹುದು. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ. 7:45 ಅರೆಭಾಷೆ ಐಸಿರಿ. ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಅಟ್ಟಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಇಂದು ರಾತ್ರಿ 7:45 ಕೇಳಲಿದ್ದೀರಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
4: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಆರ್ ಆರ್ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
3: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
4: ಡಿಸ್ಕವರ್ ಎಲ್ಆರ್ ಆರ್ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು

0: ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
3: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
4: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
3: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
4: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
5: ಗೀತಮಾಧುರ್ಯ,
6: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ, ಮಂಗಳದಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222858, ಮತ್ತೊಂದು ದೂರವಾಣಿ ಸಂಖ್ಯೆ 0827222129. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:07. ಈಗ ಕೇಳೋಣ ಭಾವಗೀತೆಗಳನ್ನ. ಮೊದಲಿಗೆ ಶಿಶುನಾಳ ಶರೀಫರ ತತ್ವಪದ, ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಸಮಯ 4:20 ಆಗಲಿದೆ. ಮುಂದೆ ಕೇಳೋಣ ಇಂದು ವಿಶ್ವನಾಥ್ ಅವರು ಹಾಡಿರುವ ಗೀತೆಯನ್ನು. ಗೀತೆಯನ್ನು ಬರೆದಿದ್ದಾರೆ ಡಾಕ್ಟರ್ ಶಿವಾನಂದ ಬೇಕ್ಹಾಲ್.

0: ಕಾರ್ಯಕ್ರಮದ ಕೊನೆಯದಾಗಿ ಕೇಳಿದಿರಿ ಎಂಡಿ ಪಲ್ಲವಿ ಅವರು ಹಾಡಿರುವ ಗೀತೆಯನ್ನು. ಈ ಗೀತೆಯನ್ನು ಬರೆದವರು NS ಲಕ್ಷ್ಮೀನಾರಾಯಣ ಭಟ್ಟ. ಈ ಗೀತೆಯೊಂದಿಗೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
0: ಆಕಾಶವಾಣಿ ಮಡಿಕೇರಿ. ನೆನಪು ನಿನಾದ,
3: ನೆನಪು ನಿನಾದ.
0: ನೆನಪು ನಿನಾದ
3: ಕಾರ್ಯಕ್ರಮ. ನೆನಪು ನಿನಾದ,
0: ನೆನಪು ನಿನಾದ
3: ಕಾರ್ಯಕ್ರಮ. ನೆನಪು ನಿನಾದ
0: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
3: ನೆನಪು ನಿನಾದ.
0: ಶ್ರೋತೃಗಳಿಗೆಲ್ಲ ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವಿದು. ಮೊದಲಿಗೆ ಕೇಳೋಣ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆಯನ್ನು, ಆನಂದ ಅರಮನೆ ಚಿತ್ರದ್ದು. ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್.

ಅನುಪಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ಬರೆದವರು ದೊಡ್ಡರಂಗಿಗೌಡ. ಮುಂದೆ ಕೇಳೋಣ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ರಾಜೀವ್ ನಾಗೇಂದ್ರ ಅವರ ಸಂಗೀತ ಇರುವ ಈ ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್.

ಗಾಳಿ ಮಾತು ಚಿತ್ರದ ಗೀತೆಯನ್ನು ಕೇಳೋಣ. ಚಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಅಳವಡಿಸಿದವರು ರಾಜನ್ ನಾಗೇಂದ್ರ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
0: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಯನ್ನು ಕೇಳೋಣ. ಚಿತ್ರ ಹಾಲು ಜೇನು, ಸಂಗೀತ ಜಿ ಕೆ ವೆಂಕಟೇಶ್, ಈ ಗೀತೆಯನ್ನು ಬರೆದವರು ಜಿ ಉದಯಶಂಕರ್.

0: ಇದುವರೆಗೆ
1: ನೆನಪಿನಾದ
0: ನೆನಪಿನಾದ
1: ನೆನಪಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪಿನಾದ
1: ನೆನಪಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
5: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
6: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
5: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
6: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು.
9: ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
10: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
11: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
12: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್.

0: ಇರಿಟಿ ತಾವಕರ ಕಣ್ಣೂರು. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
3: ಗೀತಮಾಧುರ್ಯ
4: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222285558, ಮತ್ತೊಂದು ದೂರವಾಣಿ ಸಂಖ್ಯೆ 0827222281219. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

0: ಶ್ರೋತೃಗಳೇ, ಇಂದಿನ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕೇಳಿ ಕ್ಯಾಚ್ ದ ರೈನ್, ಮಳೆ ನೀರು ಸಂರಕ್ಷಣೆ ಕುರಿತ ಕಾರ್ಯಕ್ರಮ.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಶ್ರೋತೃಗಳೇ, ಮಳೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಕಿಟಕಿಯ ಪಕ್ಕ ಕುಳಿತು ಬಿಸಿ ಬಿಸಿ ಪಕೋಡ ಜೊತೆ ಕಪ್ ಚಾಯ ಕುಡಿತಾ ಮಣ್ಣಿನ ಆ ಸುವಾಸನೆಯನ್ನ ಆಸ್ವಾದಿಸೋ ಆ ಕ್ಷಣವೇ ಅದ್ಭುತ ಅಲ್ವಾ? ಆದ್ರೆ ಶ್ರೋತೃಗಳೇ, ನಾವು ಪ್ರತಿ ವರ್ಷ ಮಳೆಯನ್ನ ಆಸ್ವಾದಿಸ್ತೀವಿ, ಫೋಟೋ ತೆಗಿತೀವಿ, ಕವಿತೆ ಬರಿತೀವಿ. ಆದ್ರೆ ಆ ಮಳೆ ನೀರನ್ನ ಕಾಯ್ದುಕೊಳ್ಳುವ ಬಗ್ಗೆ ಯೋಚನೆ ಮಾಡಿದ್ದೀವ?
1: ಹೌದು, ಈ ಭೂಮಿಯ ಪ್ರತಿಯೊಂದು ಜೀವರಾಶಿಗೂ ನೀರು ಜೀವಾಳ. ನೀರನ್ನ ಮಿತವಾಗಿ ಬಳಸಿ, ನೀರನ್ನ ಸಂರಕ್ಷಿಸಿ ಅಂತ ಪ್ರತಿದಿನ

ಸುದ್ದಿ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ರು, ಮನುಷ್ಯರಾದ ನಾವು ನೀರಿನ ಬಳಕೆ ಕಡಿಮೆ ಮಾಡ್ತಾ ಇಲ್ಲ, ಹಾಗಾಗಿನೇ ನಮ್ಮಲ್ಲಿ ನೀರಿನ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ.

0: ಆದರೆ ಬೇಸಿಗೆ ಕಾಲ ಬಂದಾಗ ಒಂದೊಂದು ಹನಿಗೂ ಪರದಾಡೋ ಪರಿಸ್ಥಿತಿ ಎದುರಾಗಬಹುದು. ಇಂತಹ ಸ್ಥಿತಿ ಬರಬಾರದು ಅಂತಾನೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಜಲ್ಜೀವನ್ ಮಿಷನ್ ತಂದಿರೋ ಅತ್ಯಂತ ಮಹತ್ವದ ಜಾಗೃತಿ ಅಭಿಯಾನವೇ ಕ್ಯಾಚ್ ದಿ ರೈನ್.
1: ನಾವಿವತ್ತು ಮಾತನಾಡೋದು ಬಹಳ ಮುಖ್ಯವಾದ ವಿಷಯ, ಅದುವೇ ಕ್ಯಾಚ್ ದಿ ರೈನ್ ಅಭಿಯಾನ. ಹೆಸರು ಕೇಳಿದ್ರೆ ತುಂಬಾ ಸಿಂಪಲ್ ಅನಿಸಬಹುದು, ಆದರೆ ಅದರ ಅರ್ಥ ತುಂಬಾ ಗಾಢವಾದುದು. ಕ್ಯಾಚ್ ದಿ ರೈನ್, ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅನ್ನೋ ಈ ಅಭಿಯಾನ ಭಾರತ ಸರ್ಕಾರ ಪ್ರಾರಂಭಿಸಿದ ಮಹತ್ವದ ಜಲ ಸಂರಕ್ಷಣಾ ಕಾರ್ಯಕ್ರಮ. ಮಳೆ ಬೀಳೋ ಸಂದರ್ಭದಲ್ಲಿ ಅದನ್ನು ನಾವು ಹೇಗೆ ಉಳಿಸಿಕೊಳ್ಳಬಹುದು ಅನ್ನೋದು ಇದರ ಮೂಲ ಉದ್ದೇಶ ಆಗಿರುತ್ತೆ.
0: ಅದೇನಂದ್ರೆ ಸ್ನೇಹಿತರೆ, ಮಳೆ ಬರುವಂತಹ ಸಮಯದಲ್ಲಿ ನಾವು ಅದನ್ನ ಸರಿಯಾಗಿ ಸಂಗ್ರಹಿಸಿಕೊಳ್ಳಲ್ಲ, ಕೊನೆಗೆ ಬೇಸಿಗೆಯಲ್ಲಿ ನೀರಿಗಾಗಿ ತೊಂದರೆ ಅನುಭವಿಸುತ್ತೇವೆ. ಈ ಮಳೆ ನೀರನ್ನ ಸಂಗ್ರಹಿಸೋದಂದ್ರೆ ಕೇವಲ ಟ್ಯಾಂಕ್ ತುಂಬಿಸೋದಲ್ಲ, ನಮ್ಮ ನೆಲದೊಳಗೆ ಅದನ್ನ ಹೀರಿಸೋದು, ಕೆರೆ ಕೊಳ್ಳಗಳನ್ನ ಉಳಿಸೋದು, ಮರಗಳನ್ನ ಬೆಳೆಸೋದು, ಇದೆಲ್ಲವೂ ಅದರ ಭಾಗವೇ.

ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ಲೀಟರ್ ಮಳೆ ನೀರು ಸುರಿಯುತ್ತೆ. ಆದರೆ ಸೂಕ್ತ ಸಂಗ್ರಹಣೆ ವ್ಯವಸ್ಥೆ ಇಲ್ಲದೆ ಆ ಅಮೂಲ್ಯವಾದ ನೀರು ಚರಂಡಿ ಹಾಗೆ ರಸ್ತೆಗಳ ಮೂಲಕ ಹರಿದು ವ್ಯರ್ಥವಾಗ್ತಿದೆ. ಹಾಗಾಗಿ ಕ್ಯಾಚ್ ದಿ ರೈನ್ ಅಭಿಯಾನದ ಮೂಲಕ ಪ್ರತಿಯೊಂದು ಹನಿ ಮಳೆ ನೀರನ್ನ ನದಿ, ಕೆರೆ, ಇಂಗುಗುಂಡಿ ಅಥವಾ ಟ್ಯಾಂಕ್ಗಳ ಮೂಲಕ ಸಂಗ್ರಹಿಸಿ ನಮ್ಮ ಭೂಮಿ ತಾಯಿಯ ದಾಹ ತಣಿಸಬಹುದು ಮತ್ತು ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸಬಹುದು.

0: ಈ ಅಭಿಯಾನದಲ್ಲಿ ನಮ್ಮ ಪಾತ್ರವೇನು, ನಾವೇನು ಮಾಡಬಹುದು ಅನ್ನೋದರ ಬಗ್ಗೆ ಹೇಳೋದಾದರೆ, ಈ ಮಹಾ ಅಭಿಯಾನದಲ್ಲಿ ಸರ್ಕಾರ ಮಾತ್ರವಲ್ಲ ಪ್ರತಿಯೊಬ್ಬ ನಾಗರಿಕನೂ ಭಾಗಿಯಾಗಬಹುದು. ಅದು ಹೇಗೆ?
1: ಅದು ಹೇಗೆ ಅಂದರೆ, ರೂಫ್ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ಮನೆ, ಆಫೀಸ್ ಅಥವಾ ಶಾಲೆಯ ಮೇಲ್ಛಾವಣಿಯ ಮೇಲೆ ಬೀಳೋ ನೀರನ್ನು ಪೈಪ್ಗಳ ಮೂಲಕ ಕೆಳಗೆ ತಂದು ಫಿಲ್ಟರ್ ಮಾಡಿ ಅದನ್ನು ರೀಚಾರ್ಜ್ ಪಿಟ್ಸ್ಗೆ ಬಿಡಬೇಕು, ಅಂದರೆ ಇಂಗು ಗುಂಡಿಗಳಿಗೆ ಬಿಡಬೇಕು.
0: ಇನ್ನೊಂದು ವಿಧಾನ, ಒಣಗಿದ ಬೋರ್ವೆಲ್ಗಳ ಮರುಪೂರಣ. ಅಂದರೆ ನಮ್ಮ ಮನೆ ಅಥವಾ ಹೊಲದಲ್ಲಿ ಬೋರ್ವೆಲ್ ಒಣಗಿ ಹೋಗಿದ್ರೆ ಅದರ ಸುತ್ತಲೂ ಮಳೆ ನೀರು ಇಂಗುವಂತೆ ವ್ಯವಸ್ಥೆ ಮಾಡಿ, ಅದರಿಂದ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿದರೆ ಆ ಬೋರ್ವೆಲ್ಗಳಲ್ಲಿ ಮತ್ತೆ ನೀರು ಬರುವ ಸಾಧ್ಯತೆ ಹೆಚ್ಚು.
1: ಅಷ್ಟೇ ಅಲ್ಲ, ಕೆರೆಕಟ್ಟೆಗಳು ಮತ್ತು ಕಾಲುವೆಗಳ ಪುನಶ್ಚೇತನದಿಂದಲೂ ನೀರನ್ನು ಉಳಿಸಬಹುದು. ಮುಖ್ಯವಾಗಿ ನಾವು ನಮ್ಮ ಊರಿನಲ್ಲಿರೋ ಅಥವಾ ಸುತ್ತಮುತ್ತಲಿರೋ ಸಾಂಪ್ರದಾಯಿಕ ಜಲಮೂಲಗಳನ್ನು ಸ್ವಚ್ಛವಾಗಿಡಬೇಕು. ಅವುಗಳಲ್ಲಿ ಹೂಳು ತೆಗೆದು ಮಳೆ ನೀರು ಸುಲಭವಾಗಿ ಹರಿದು ಬಂದು ಶೇಖರಣೆ ಆಗುವಂತೆ ಮಾಡಬೇಕು.
0: ಅದರಷ್ಟೇ ಮುಖ್ಯ ನೀರಿನ ದುರ್ಬಳಕೆ ತಡೆಯೋದು. ಮಳೆ ನೀರನ್ನು ದಿನನಿತ್ಯದ ಕೆಲಸಗಳಾದ ಗಿಡಗಳಿಗೆ ನೀರು ಹಾಕುವುದಕ್ಕೆ, ವಾಹನ ತೊಳೆಯೋದಕ್ಕೆ, ಶೌಚಾಲಯ ಬಳಕೆಗೆ ಉಪಯೋಗಿಸಿದರೆ ಸಂಸ್ಕರಿಸಿದ ಕುಡಿಯುವ ನೀರು ಪೋಲಾಗೋದು ತಪ್ಪುತ್ತೆ.

0: ಕೇಳುಗರೆ, ನೀರನ್ನು ಉಳಿಸುವುದು ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿಯೂ ಹೌದು. ನಾವಿಂದು ಒಂದು ಕಡೆ ಹೆಜ್ಜೆ ಇಟ್ಟರೆ ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯ ಸಿಗುತ್ತೆ.
1: ಹೌದು, ಹಾಗಾಗಿ ಮಳೆ ನೀರನ್ನು ಸಂಗ್ರಹಿಸಿ, ನೀರನ್ನು ವ್ಯರ್ಥ ಮಾಡಬೇಡಿ, ಮರಗಳನ್ನು ನೆಡಿ, ನೀರಿನ ಮೂಲಗಳನ್ನು ರಕ್ಷಿಸೋಣ. ಹಾಗೆ ಮುಖ್ಯವಾಗಿ ಇತರರಿಗೂ ಈ ಬಗ್ಗೆ ತಿಳಿಸಿ. ಯಾಕಂದರೆ ಒಂದು ವ್ಯಕ್ತಿಯಿಂದ ಆರಂಭವಾದ ಜಾಗೃತಿ ಸಾವಿರ ಮಂದಿಗೆ ತಲುಪಬಹುದು.
0: ಇನ್ನೊಂದು ವಿಷಯ, ನೀರು ಉಳಿಸೋ ಭರದಲ್ಲಿ ಮೇಲ್ಮಣ್ಣಿನ ಕೊಚ್ಚಣೆ ಬಗ್ಗೆ ಕೂಡ ಗಮನಹರಿಸಬೇಕಾಗುತ್ತೆ. ಈ ಕುರಿತು ಕಟ್ಟಡಗಳ ಗುತ್ತಿಗೆದಾರರಿಗೂ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆ ತರಬೇತಿಯೊಂದಿಗೆ ಸೂಕ್ತ ಮಾಹಿತಿಯನ್ನು ನೀಡಬೇಕು.

0: ನಮ್ಮ ಜೀವನದಲ್ಲಿ ನೀರಿನ ಮಹತ್ವವನ್ನು ಅರಿತುಕೊಳ್ಳೋಣ. ಮಳೆ ಬಂದಾಗ ಅದನ್ನು ಕೇವಲ ಆನಂದಿಸೋದಲ್ಲ, ಅದನ್ನು ಉಳಿಸೋ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಣ.
1: ನಿಜ ಹೇಳಬೇಕಂದ್ರೆ ನಾವಿಂದು ನೀರನ್ನು ಉಳಿಸಿದ್ರೆ ನಾಳೆ ದಿನ ನೀರು ನಮ್ಮನ್ನು ಉಳಿಸುತ್ತೆ. ಹಾಗಾಗಿ ನೈಸರ್ಗಿಕವಾಗಿ ಸಿಗೋ ಮಳೆ ನೀರನ್ನು ವ್ಯರ್ಥವಾಗಿ ಹರಿದು ಹೋಗಲು ಬಿಡದೆ ಇಂದೇ ಜಾಗೃತರಾಗೋಣ. ನಮ್ಮ ನಮ್ಮ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋಣ.
0: ನೆನಪಿಡಿ, ಇಂದಿನ ಪ್ರತಿಯೊಂದು ಮಳೆ ಹನಿಯು ನಮ್ಮ ನಾಳೆಯ ತೃಷೆಯನ್ನು ತಣಿಸುವ ಜೀವಜಲ. ಹಾಗಾಗಿ ಬನ್ನಿ, ಮಳೆ ನೀರನ್ನು ಇಂಗಿಸೋಣ, ನಾಳಿನ ಭವಿಷ್ಯವನ್ನು ಬೆಳಗಿಸೋಣ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
1: ನಮಸ್ಕಾರ.

ಇಷ್ಟು ಹೊತ್ತು ಕ್ಯಾಚ್ ದ ರೈನ್ ಮಳೆ ನೀರು ಸಂರಕ್ಷಣೆ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರುತಿ ಸಂಜೀವ್ ಮತ್ತು ವಿನೋದ್ ಮೂಡಗದ್ದೆ. ಕಾರ್ಯಕ್ರಮ ನಿರ್ವಹಣೆ ಜಗದೀಶ್ ಪಿಎಂ.

0: ಕೊರಳಲ್ಲಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
3: ಗೀತಮಾಧುರ್ಯ
4: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಾ ಮಾಧುರ್ಯ ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ ತತ್ವಪದ ಕೂಡ,
2: ಶಾರದ ಮಾತೆ ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222588, ಮತ್ತೊಂದು ದೂರವಾಣಿ ಸಂಖ್ಯೆ 0827222219. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

0: ಮೂವತ್ತು ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

ನಮಸ್ತೆ. ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಗೆ ಆತ್ಮೀಯ ಸ್ವಾಗತ. ಕರೆ ಮಾಡಿ ಮಾತಾಡೋಣ, ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳೋಣ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ. ಕರೆ ಮಾಡಲು ದೂರವಾಣಿ ಸಂಖ್ಯೆ 08272228. ನಿಮ್ಮ ಕರೆಯ ನಿರೀಕ್ಷೆಯಲ್ಲಿ

0: ಕೇಳುತ್ತಿರುವಿರಿ ಚಿತ್ರ ಕಾವೇರಿ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂದೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಮಂಗಳೂರಿನ ಇಸ್ಮಾಯಿಲ್ ಕಲ್ಲಾಡಿ.
0: ಇಸ್ಮಾಯಿಲ್ ಅವರೇ, ಹೇಗಿದ್ದೀರಿ? ಹೌದೌದು, ಎಲ್ಲರೂ ಚೆನ್ನಾಗಿದ್ದಾರೆ. ಯಾವ ಗೀತೆ ಬೇಕು ನಿಮ್ಗೆ? ಆಯ್ತಾಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ನೆಟ್ವರ್ಕ್ ಏನೋ ಸಮಸ್ಯೆ ಇದೆ ಅನ್ಸುತ್ತೆ. ಒಂದು ಪ್ರಶ್ನೆ ಕೇಳ್ಬಿಡ್ಲ? ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಶಿಕ್ಷಕರ ದಿನ

0: ಆಯ್ತು ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನೆಟ್ವರ್ಕ್ ಏನೋ ಸಮಸ್ಯೆ ಇದೆ ಅನ್ಸುತ್ತೆ. ಒಂದು ಪ್ರಶ್ನೆ ಕೇಳ್ಬಿಡ್ಲಾ? ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರಲ್ಲ? ಹೌದಾ, ಯಾರ ಹುಟ್ಟು ಹಬ್ಬದಂದು ಶಿಕ್ಷಕ?
1: ರಾಧಾಕೃಷ್ಣನ್ ಅವರ. ಹೌದು,
0: ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರದ್ದು.
1: ಸರ್ವಪಲ್ಲಿ ರಾಧಾಕೃಷ್ಣ. ಬರೋದಿಲ್ಲ ನನಗೆ.
0: ಹೌದೌದು. ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ನಿಮ್ಮ ಕರೆಯಲ್ಲಿ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ. ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ನಮಸ್ಕಾರ.

0: ನಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರವನ್ನು ಕೇಳ್ತೀರಾ?
1: ಕೇಳ್ತೀನಿ ಮೇಡಮ್.
0: ಯಾವುದು ಇಷ್ಟವಾದಂತ ಕಾರ್ಯಕ್ರಮ?
1: ಇಷ್ಟವಾದ ಕಾರ್ಯಕ್ರಮ ಅಂದ್ರೆ ನಾಣ್ಯ ದೇಹ ಹಾಡು ಮತ್ತೆ
0: ಹೊಸ ಕಾರ್ಯಕ್ರಮ.
1: ಹಳೆ ಚಿತ್ರಗೀತೆ ಸಂಜೆ ಬರುತ್ತಲ್ಲ ಮೇಡಮ್, ಮತ್ತೆ ಸೇನಾ ಸ್ಮರಣೆ ಮತ್ತೆ ವ್ಯಕ್ತಿ ವಿಶೇಷ ತುಂಬಾ ಇಷ್ಟ ಆಗುತ್ತೆ ಮೇಡಮ್. ಅಂದ್ರೆ ಅವರ ಜೀವನದ ಬಗ್ಗೆ ಕೇಳುವಾಗ ನಾವು ಕೂಡ ಅವರ ಬಗ್ಗೆ ತಿಳ್ಕೊಂಡು ಅಳವಡಿಸ್ಕೊಳ್ಬೋದಲ್ಲ ಮೇಡಮ್.
0: ಹೌದು ಹೌದು. ಆಯ್ತು, ಬಹಳಷ್ಟು ಖುಷಿ ಆಯ್ತು ನಿಮ್ಮ ಮಾತನ್ನ ಕೇಳಿ. ಪ್ರತಿ ಕಾರ್ಯಕ್ರಮವನ್ನ ಕೇಳ್ತೀರಿ ಅಂತ ಆಯ್ತು. ಸರಿ, ನಿಮ್ಗೊಂದು ಪ್ರಶ್ನೆ ಆಯ್ತಾ? ಮಕ್ಕಳಲ್ಲಿ ಮೂಳೆಗಳ ಬೆಳವಣಿಗೆಗೆ ಮತ್ತು ಬಲಕ್ಕೆ ಅಗತ್ಯವಾಗಿ ಬೇಕಾಗುವಂತ ಖನಿಜಾಂಶ ಯಾವುದು?
1: ಕಬ್ಬಿಣಾಂಶ
0: ಅಲ್ಲ, ಕ್ಯಾಲ್ಸಿಯಂ. ಹೌದಾ, ಆಯ್ತಾಯ್ತು. ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ.
1: ಥ್ಯಾಂಕ್ ಯು.
0: ನಮಸ್ಕಾರ.

0: ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ಸರಸ್ವತಿ, ಮಕ್ಕಂದೂರಿ ಮೇಡಮ್.
0: ಮಕ್ಕಂದೂರಿಂದ ಸರಸ್ವತಿಯವರು. ಯಾವ ಗೀತೆ ಬೇಕು ನಿಮಗೆ?
1: ಸ್ವಾತಿ ಮತ್ತಿಂದ ಸುವಿ ಸುವಿ ಸಾಂಗ್ ಮೇಡಮ್.
0: ಹೌದಾ, ಇಷ್ಟವಾದಂತಹ ಹಾಡ ಅದು?
1: ಹೌದು ಮೇಡಮ್.
0: ಯಾಕಾಗಿ ಇಷ್ಟ?
1: ಅಂದ್ರೆ ಫಿಲಂ ಅಲ್ಲಿ ಹಾಡು ಎಲ್ಲ ಚೆನ್ನಾಗಿದೆ ಮೇಡಮ್. ಮುಗ್ಧತೆ ತುಂಬಾ ಇಷ್ಟ ಮೇಡಮ್.
0: ಹಾಗೆ ಬಹಳಷ್ಟು ಫಿಲಂ ನೋಡ್ತೀರಾ ಅಂತ?
1: ಇಲ್ಲ ಮೇಡಮ್, ಕಡಿಮೆ. ಆದ್ರೆ ಅದೆಲ್ಲ ನೋಡಿದ್ದೀನಿ ಮೇಡಮ್.
0: ಹೌದಾ, ರೇಡಿಯೋದಿಂದ ಸ್ವಲ್ಪ ದೂರ ಬರ್ಬೋದಾ?
1: ನಾನು ಹೊರಗಡೆ ಇದ್ದೀನಿ ಮೇಡಮ್.
0: ಹೌದಾ, ಕೇಳಿಸ್ತಾ ಇದೆ, ಅದಕ್ಕೆ ಕೇಳಿದೆ. ಸ್ವಾತಿ ಮತ್ತು ಚಿತ್ರದ್ದು. ಮಳೆ ಇದೆಯಾ ನಿಮ್ ಕಡೆ?
1: ಮಳೆ ಇವತ್ತು ಬಿಟ್ಟು ಬಿಟ್ಟು ಮೇಡಮ್, ಒಂದ್ಸಲ ಬರುತ್ತೆ ಮತ್ತೆ ಬಿಡುತ್ತೆ.

0: ನಮ್ಮ ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ,
0: ಯಾರು ಮಾತಾಡ್ತಿರೋದು?
1: ನಾನು ಸತೀಶ್ ಅಂತ, ಕಾಸರಗೋಡಿಂದ. ಮೇಡಮ್.
0: ಹೌದಾ ಸತೀಶ್ ಅವರು, ಏನು ಮಾಡ್ತಾ ಇರೋದು?
1: ನಾನು ಮನೆಯಲ್ಲಿ.
0: ಹೌದಾ, ಯಾವ ಗೀತೆ ಬೇಕು ನಿಮಗೆ?
1: ನಮಗೆ ಸ್ನೇಹ ಚಿತ್ರದಿಂದ

0: ಆಡಬೇಕಿತ್ತು.
1: ಆಯಿತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ನಿಮ್ಗೊಂದು ಕಾಸರಗೋಡು ಸೈಡ್ ಮಳೆ ಇದೆಯಾ?
0: ಕಾಸರಗೋಡು ಸೈಡ್ ಇವತ್ತು ಕಡಿಮೆ ಮೇಡಮ್.
1: ಹೌದಾ, ನಮ್ಮ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
0: ಹಾ, ಕೇಳ್ತಾ ಇರ್ತೇವೆ.
1: ಯಾವುದು ಇಷ್ಟವಾದ ಕಾರ್ಯಕ್ರಮ?
0: ನನಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಮತ್ತು ಚಿತ್ರಕಾವೇರಿ ಮತ್ತು ಚಿಂತನ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೇವೆ.
1: ಆಯಿತು, ನಿಮಗೆ ಒಂದು ಪ್ರಶ್ನೆ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು?
0: ಮಹಾರಾಷ್ಟ್ರ.
1: ನೆನ್ಪು ಮಾಡಿ ನೋಡ್ಕೊಳ್ಳೋಣ, ನೋಡೋಣ. ರಾಜಸ್ಥಾನ.
0: ರಾಜಸ್ಥಾನ. ಓಕೆ
1: ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ.
0: ಸರಿ ಮೇಡಮ್, ಬಾಯ್.
1: ನಮಸ್ಕಾರ.
0: ಬಾಯ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆ ಆಗಲಿದೆ. ಇನ್ನು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳುವರೆ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. ರೈತ ಧ್ವನಿ ಕಿಸಾನ್ ವಾಣಿ 6:50. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಗಳಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು

ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳಲಿದ್ದೀರಿ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. ಸುದ್ದಿ ಸಮಾಚಾರ 7:29 ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಅರೆ ಭಾಷೆ ಐಸಿರಿ 7:45 ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಆಟಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಭಾವಗೀತೆಗಳು 9:15, 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ಬಳಿಕ ಗೀತ ಚಂದ್ರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಬೆಂಗಳೂರು ಕೇಂದ್ರದಿಂದ ಕೇಳಲಿದ್ದೀರಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, ಚಿಂತನ 6:30 ಬೆಂಗಳೂರು ಕೇಂದ್ರದಿಂದ ಪ್ರಸ್ತುತಿ ರಾಧಾ ಪ್ರಕಾಶ್, ರೈತರಿಗೆ ಸಲಹೆ 6:35, ಕಾನೂನಿನ ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ 6:45, ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಚಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರ ನಾರಾಯಣ, 7:15 ತಂತ್ರಜ್ಞಾನ ತರಂಗ ಸಿದಾಸ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತಿ ಹುಂಡಾಯ್, 8:30 ಬೆಂಗಳೂರು ಕೇಂದ್ರದಿಂದ ಆಯುಷ್ ವಾಣಿ, ಪ್ರಾಯೋಜಕರು ಆಯುಷ್ ಸಂಸ್ಥೆ ಕರ್ನಾಟಕ ಸರ್ಕಾರ. ಇದರಲ್ಲಿ ಆಟಿ ಅಮಾವಾಸ್ಯೆ, ಮದ್ದಲೆಯ ಮತ್ತು ಸಪ್ತಪರ್ಣದ ಔಷಧಿಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾ ವಿಕ್ರಮ್ ಜಿಆರ್, ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಔಷಧಾಲಯ ಜೋಡಿಲಿಂಗದಹಳ್ಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. 8:35 ಅಂತಾರಾಷ್ಟೀಯ ಯುವ ದಿನ ಅಂಗವಾಗಿ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆಗಳ ಆಯುಕ್ತರಾದ ಎಂಎನ್ ಅನುಚ್ಛೇದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:05 ಅಂತಾರಾಷ್ಟೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮಾಯು ರಾಮನ್. ಚಿತ್ರಚಿತ್ತಾರ 9:30, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00, ಗಾನ ಭಜನ 10:30, 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222858 ಮತ್ತು 2281129. ನಿರ್ವಹಣೆ ಎಂ ಶಕುಂತಲಾ. 12:05 ವೈತ ವಿಹಾರದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ್ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾ ಸುಧಾ ಶೆಟ್ಟಿ ಅವರಿಂದ ಭಾಷಣ, ಬಳಿಕ ಕೃಷ್ಣವೇಣಿ ಕಿದೂರು ಇವರು ಬರೆದು ಪ್ರಸ್ತುತಪಡಿಸಿರುವ ಸಂಬಂಧಗಳ ನಡುವೆ ಕಥೆಯನ್ನು ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೂಜಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್, ಪ್ರಸ್ತುತಿ ತಿಮ್ಮಪ್ಪ. ಪ್ರಚಲಿತ ವಿದ್ಯಮಾನ 1:30. ಇನ್ನು ನಾಳೆ ಸಂಜೆ 4:00 ಭಾವಗೀತೆಗಳು, 4:15 ಯುವವಾಣಿ, ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. ನೆನಪು ನಿನ್ನದ 4:30, 5:00 ಹಿರಿಯ ಜೀವಗಳ ಭಾವ, ಇದರಲ್ಲಿ ಸೋಮರಪೇಟೆ ತಾಲೂಕು ಜಂಬೂರು ಗ್ರಾಮದ ಕುಶಲಕರ್ಮಿ ಎಂ ಶ್ರೀನಿವಾಸ ಆಚಾರ್ಯ ಅವರೊಂದಿಗಿನ ಮಾತುಕತೆ, ಪ್ರಸ್ತುತಿ ಬಿಎಸ್ ರಫೀಕ್ ಅಹಮದ್, ನಿರ್ವಹಣೆ ಪಿಎಂ ಜಗದೀಶ್. ಚಿತ್ರಕಾವೇರಿ 5:30. 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಎಪಿ ರಂಜಿನಿ ಅವರೊಂದಿಗಿನ ಸಂದರ್ಶನ. ಸುದ್ದಿಜಂಪೆ 7:20, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಪ್ರಚಲಿತ ವಿದ್ಯಮಾನಗಳು 9:15. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಸಮಯ 6:05 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:10.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
2: ಯೂಶುವಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರೋದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ಕಲರ್ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
3: ದಿಸ್ ಇನ್ಫಾರ್ಮೇಷನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
5: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
4: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
5: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
6: ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% VAS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
14: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
15: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
14: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
16: ಅಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಅಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿಡ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.

0: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
2: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
0: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844-8199.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ERM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ.

0: ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, ತ್ರೀ ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿ ಸವಿಯಲು ಬನ್ನಿ, ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
1: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್. ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
0: ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟ್ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
1: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
2: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್, ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ, ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾ ಸೈಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾ ಸೈಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
0: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
6: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
7: ನಂಬರ್ 1625 ಮಡಿಕೇರಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಮಡಿಕೇರಿ PLD ಬ್ಯಾಂಕ್. ಇದರ 2025-26 ಸಾಲಿನ 63ನೇ ವಾರ್ಷಿಕ ಮಹಾಸಭೆ ಈ ತಿಂಗಳ 18ರಂದು ಮಂಗಳವಾರ ಪೂರ್ವಾಹ್ನ 11 ಮಡಿಕೇರಿ KSRTC ಬಸ್ ಸ್ಟ್ಯಾಂಡ್ ಸಮೀಪವಿರುವ ಚೇತನ ಚಿಲುಮೆ ಬಾಲಭವನದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಅಪ್ಪಚಟ್ರೋಳಣ್ಣ ಮನು ಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಈ ಸಂದರ್ಭ ಪ್ರಗತಿಪರ ರೈತರಿಗೂ, SSLC PUC ಡಿಗ್ರಿಯಲ್ಲಿ ಅಧಿಕ ಅಂಕ ಗಳಿಸಿದ ಸದಸ್ಯರ ಮಕ್ಕಳಿಗೂ ಸನ್ಮಾನವಿದೆ. ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು ತಲುಪದಿದ್ದಲ್ಲೂ ಮಾನ್ಯ ಸದಸ್ಯರೆಲ್ಲ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಬ್ಯಾಂಕಿನ ಅಧ್ಯಕ್ಷರು

0: ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಹಂಗಿಸಬ್ಯಾಡ.
2: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
0: ಗೀತ ಮಾಧುರ್ಯ,
1: ಒಂದೇ ಮಣ್ಣಿನ ಒಂದೇ ತತ್ವದ ಒಂದೇ ಸಂಸ್ಕೃತಿ ತಾಣವಿದು, ಒಂದೇ ಮನಸ್ಸಿನ ಒಂದೇ ಭಾವದ ಒಂದೇ ಕನಸಿನ ದೇಶವಿದು.
0: ನೀವು ಹಾಡ್ತೀರಾ
2: ಗೀತ ಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ ತತ್ವಪದ ಕೂಡ,
1: ಶಾರದ ಮಾತೆ ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222858, ಮತ್ತೊಂದು ದೂರವಾಣಿ ಸಂಖ್ಯೆ 0827222829.
1: ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಹಂಗಿಸಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಈ ಮೂರು ಮುಟ್ಯಾವು ಶಿವನ ದಯದಿಂದ, ಮುಟ್ಯಾವು ಶಿವನ ದಯದಿಂದ, ಮುಟ್ಯಾವು ಶಿವನ ದಯದಿಂದ.
0: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತ ಮಾಧುರ್ಯ,
2: ವೈವಿಧ್ಯಮಯ ಹಾಡುಗಳ ಪೂರಣ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ, ಆಕಾಶವಾಣಿ ಮಡಿಕೇರಿ. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದವನ್ನ ಮಲ್ಲೇಶಪ್ಪ ಮತ್ತು ಸಂಗಡಿಗರು ಹಾಡಿದ ಭಜನೆ ಪದ.

0: ಭಜನೆ ಪದವನ್ನ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಮುಂದಿನ ಕಾರ್ಯಕ್ರಮ ಇದೀಗ
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಅವಲೋಕನ ವಿಷಯ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಗೆಗಿನ ವಾಸ್ತವಾಂಶಗಳು ಮತ್ತು ಅಪಪ್ರಚಾರಗಳ ನೈಜ ಚಿತ್ರಣ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲವೆಡೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮದ ಕುರಿತು ಹಲವಾರು ಗೊಂದಲಕಾರಿ ಹಾಗೂ ಅಸತ್ಯ ಹೇಳಿಕೆಗಳು ಹರಿದಾಡುತ್ತಿವೆ. ವಿಜ್ಞಾನ ಆಧಾರಿತ ತಪಾಸಣೆ, ಕೈಗಾರಿಕಾ ದತ್ತಾಂಶ ಹಾಗೂ ಕೋಟ್ಯಾಂತರ ವಾಹನಗಳ ಪ್ರತ್ಯಕ್ಷ ಕಾರ್ಯಾಚರಣೆಯ ಅನುಭವ ಈ ಎಲ್ಲಾ ಅಪಪ್ರಚಾರಗಳನ್ನು ತಳ್ಳಿಹಾಕಿವೆ. ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಜಾರಿಗೆ ತಂದಿರುವ ಈ ಇಂಧನ ನೀತಿ ಸುರಕ್ಷಿತ, ಗುಣಮಟ್ಟದ ಹಾಗೂ ತಾಂತ್ರಿಕವಾಗಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿದೆ ಎಂಬುದು ಅಧಿಕೃತ ಮೂಲಗಳಿಂದ ಸ್ಪಷ್ಟವಾಗಿದೆ. 2023ಕ್ಕಿಂತ ಮುಂಚಿತವಾಗಿ ತಯಾರಾದ ಹಳೆಯ ವಾಹನಗಳಿಗೆ E20 ಇಂಧನ ಸೂಕ್ತವಲ್ಲ ಹಾಗೂ ಇದರಿಂದ ಎಂಜಿನ್ಗಳು ಸಂಪೂರ್ಣವಾಗಿ ಹಾಳಾಗುತ್ತವೆ ಎಂಬುದು ಸಾಮಾನ್ಯವಾಗಿ ಹರಡುತ್ತಿರುವ ಪ್ರಮುಖ ಅಪಪ್ರಚಾರವಾಗಿದೆ. ಆದರೆ ವಾಸ್ತವವಾಗಿ ಈ 15+ ಇಂಧನವು ದೇಶದಲ್ಲಿ 3.5 ವರ್ಷಗಳಿಂದ ಹಾಗೂ E19, E20 ಇಂಧನವು 2.5 ವರ್ಷಗಳಿಂದ ವ್ಯಾಪಕ ಬಳಕೆಯಲ್ಲಿದೆ. ಭಾರತದಲ್ಲಿ ಪ್ರತಿದಿನ ಸುಮಾರು 8 ಕೋಟಿ ವಾಹನಗಳು ಇಂಧನ ಸರಬರಾಜು ಮಳಿಗೆಗಳಿಗೆ ಭೇಟಿ ನೀಡುತ್ತವೆ. ಇಷ್ಟು ಬೃಹತ್ ಪ್ರಮಾಣದಲ್ಲಿ ಇಂಧನ ಬಳಸುತ್ತಿದ್ದರೂ ಎಥೆನಾಲ್ನಿಂದಾಗಿ ಎಂಜಿನ್ ಕೆಟ್ಟು ಹೋಗಿದೆ ಅಥವಾ ವಾಹನ ವ್ಯವಸ್ಥೆ ಹಾಳಾಗಿದೆ ಎಂಬ ಒಂದೇ ಒಂದು ದೃಢೀಕೃತ ಪ್ರಕರಣವೂ ವರದಿಯಾಗಿಲ್ಲ. ಒಂದು ವೇಳೆ ಎಂಜಿನ್ಗಳಿಗೆ ಹಾನಿಯಾಗುತ್ತಿದ್ದರೆ ಕೋಟ್ಯಾಂತರ ವಾರಂಟಿ ಕ್ಲೈಮ್ಗಳು ಮತ್ತು ದೂರುಗಳು ದಾಖಲಾಗಬೇಕಿತ್ತು. 3 ಕೋಟಿಗೂ ಹೆಚ್ಚು ಪೆಟ್ರೋಲ್ ಕಾರುಗಳು ಯಾವುದೇ ಅಡೆತಡೆ ಇಲ್ಲದೆ ಈ ಇಂಧನದಲ್ಲಿ ಚಲಿಸುತ್ತಿವೆ. ಭಾರತದಲ್ಲಿ ಎಥೆನಾಲ್ ಮಿಶ್ರಣ ಪ್ರಕ್ರಿಯೆಯನ್ನು ಅತ್ಯಂತ ಯೋಜನಾಬದ್ಧವಾಗಿ ಮತ್ತು ಹಂತ ಹಂತವಾಗಿ ಹೆಚ್ಚಿಸಲಾಗಿದೆ. 2001ರಲ್ಲಿ ಪ್ರಾಯೋಗಿಕವಾಗಿ ಆರಂಭವಾದ ಈ ಯೋಜನೆಯು 2006ರಲ್ಲಿ E5 ಅಂದರೆ %5 ತಲುಪಿತ್ತು. 2013-14ರಲ್ಲಿ ಕೇವಲ %1.53 ಸರಾಸರಿ ಮಿಶ್ರಣ ಉತ್ಪಾದನಾ ಸಾಮರ್ಥ್ಯ ಮತ್ತು ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದ ನಂತರ 2020-21ರಲ್ಲಿ %8.1, 2021-22ರಲ್ಲಿ %10, 2023-24ರಲ್ಲಿ %14.6 ಏರಿಕೆಯಾಗಿ 2025-26ರ ವೇಳೆಗೆ %20 ಸ್ಥಿರ ಮಟ್ಟವನ್ನು ತಲುಪಿದೆ. ಭಾರತೀಯ ವಾಹನ ತಯಾರಕರ ಸಂಘ ಸಿಯಾಮ್, ಭಾರತೀಯ ವಾಹನ ಸಂಶೋಧನಾ ಸಂಸ್ಥೆ ARAI, ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ತಾಂತ್ರಿಕ ತಜ್ಞರೊಂದಿಗೆ ಸುದೀರ್ಘ ವೈಜ್ಞಾನಿಕ ಪರಿಶೀಲನೆ ನಡೆಸಿದ ನಂತರವೇ ಈ ಮಟ್ಟದಲ್ಲಿ ಜಾರಿಗೆ ತರಲಾಗಿದೆ. ಪ್ರಮುಖ ವಾಹನ ತಯಾರಕ ಕಂಪನಿಗಳ ಸೇವಾ ದಾಖಲೆಗಳು ಸಹ E20 ಇಂಧನ ಸುರಕ್ಷತೆಯನ್ನು ಎತ್ತಿಹಿಡಿದಿವೆ. ಉದಾಹರಣೆಗೆ, ದೇಶದ ಪ್ರಮುಖ ವಾಹನ ತಯಾರಕ ಸಂಸ್ಥೆಯೊಂದು 2025-26ರ ಹಣಕಾಸು ವರ್ಷದಲ್ಲಿ 2.84 ಕೋಟಿ ವಾಹನಗಳ ಸೇವೆ ಅಂದರೆ ಸರ್ವಿಸ್ ಅನ್ನು ಪೂರೈಸಿದೆ. ಇದರಲ್ಲಿ ಸುಮಾರು 1.5 ಕೋಟಿ ವಾಹನಗಳು ಮೂಲತಃ E20 ಪ್ರಮಾಣೀಕೃತವಾಗಿರಲಿಲ್ಲ. ಆದರೂ E20 ಇಂಧನ ಬಳಕೆಯಿಂದಾಗಿ ಎಂಜಿನ್ ಸವೆತ, ತುಕ್ಕು ಹಿಡಿಯುವಿಕೆ ಅಥವಾ ಬಿಡಿಭಾಗಗಳ ಆಯುಷ್ಯ ಕಡಿಮೆಯಾದ ಯಾವುದೇ ಲಕ್ಷಣಗಳು ಕಂಡುಬಂದಿಲ್ಲ. ಪ್ರಮುಖ ದ್ವಿಚಕ್ರ ವಾಹನ ತಯಾರಕ ಸಂಸ್ಥೆಯಾದ ಹೀರೋ ಮೋಟೋಕಾರ್ ಹಾಗೂ ಟೊಯಾಟಾ ಕಿರ್ಲೋಸ್ಕರ್ ಸಂಸ್ಥೆಗಳು ಸಹ ತಮ್ಮ ದತ್ತಾಂಶಗಳನ್ನು ವಿಶ್ಲೇಷಿಸಿ E20 ಬಳಕೆಯಿಂದ ವಾಹನಗಳಿಗೆ ಹಾನಿಯಾಗಿಲ್ಲ ಎಂದು ಖಚಿತಪಡಿಸಿವೆ. ಅಲ್ಲದೆ 2026ರ ಜುಲೈ 4ರಂದು ನಡೆದ ಜಂಟಿ ಮಾಧ್ಯಮಗೋಷ್ಠಿಯಲ್ಲಿ ಮಾರುತಿ ಸುಜುಕಿ, ಹೀರೋ ಮೋಟೋಕಾರ್, ಟೊಯೋಟಾ ಹಾಗೂ ಹುಂಡೈ, ಟಿವಿಎಸ್, ಬಜಾಜ್ ಆಟೋ ಕಂಪನಿಗಳ ಹಿರಿಯ ಅಧಿಕಾರಿಗಳು E20 ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ. ಹಳೆಯ E10 ವಿನ್ಯಾಸದ ವಾಹನಗಳಲ್ಲಿ E20 ಬಳಸಿದಾಗ ಮೈಲೇಜ್ನಲ್ಲಿ ಆಗುವ ವ್ಯತ್ಯಾಸ ಕೇವಲ %3-5 ಮಾತ್ರ. ಆದರೆ ಎಥೆನಾಲ್ ಮಿಶ್ರಣದಿಂದ ಇಂಧನದ ಆಕ್ಟೇನ್ ರೇಟಿಂಗ್ ಹೆಚ್ಚಾಗುತ್ತದೆ, ಎಂಜಿನ್ ದಹನ ಕ್ರಿಯೆ ಶುದ್ಧಗೊಳ್ಳುತ್ತದೆ ಮತ್ತು ವಾಹನದ ವೇಗವರ್ಧನೆ ಅಂದರೆ ಆಕ್ಸಿಲರೇಷನ್ ಉತ್ತಮಗೊಳ್ಳುತ್ತದೆ. ಸಂಸ್ಕರಣಾಗಾರಗಳಿಂದ ಬರುವ ಪೆಟ್ರೋಲ್ನಲ್ಲಿ ಕ್ಲೋರೈಡ್ ಮಟ್ಟ 1 PPM ಕಡಿಮೆ ಇರುವುದು ದೃಢಪಟ್ಟಿದೆ. ಹಾಗೆಯೇ ಡಿಸ್ಟಿಲರಿಗಳಿಂದ ಸರಬರಾಜಾಗುವ ಎಥೆನಾಲ್ ಹಾಗೂ ತೈಲ ಡಿಪೋಗಳಲ್ಲಿನ E20 ಮಾದರಿಗಳನ್ನು ಪರೀಕ್ಷಿಸಿದಾಗ ಕ್ಲೋರೈಡ್ ಅಂಶ 3/10,000 PPMನ ನಿಗದಿತ ಮಿತಿಗಿಂತ ಅತ್ಯಂತ ಕಡಿಮೆ ಇರುವುದು ಕಂಡುಬಂದಿದೆ. ಸುಮಾರು 90,000 ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿನ ಭೂಗತ ಟ್ಯಾಂಕರ್ಗಳನ್ನು ಪ್ರತಿದಿನ 8-12 ಬಾರಿ ತೇವಾಂಶ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದ್ದು ಯಾವುದೇ ನೀರು ಸೇರ್ಪಡೆಯಾಗಿಲ್ಲ ಎಂಬುದು ದೃಢಪಟ್ಟಿದೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬೇಕಾದ ಅಗತ್ಯವಿಲ್ಲ ಎಂಬುದು ಸರ್ಕಾರದ ನಿಲುವಾಗಿದೆ. ವೈಜ್ಞಾನಿಕ ತಪಾಸಣೆ, ಕಠಿಣ ಗುಣಮಟ್ಟ ನಿಯಂತ್ರಣ, ಕೋಟ್ಯಾಂತರ ವಾಹನಗಳ ಯಶಸ್ವಿ

0: ಪಾಲನ ಅನುಭವದ ಹಿನ್ನೆಲೆಯಲ್ಲಿ ಗ್ರಾಹಕರು E20 ಪೆಟ್ರೋಲ್ ಅನ್ನು ಸಂಪೂರ್ಣವಾಗಿ ವಿಶ್ವಾಸದಿಂದ ಬಳಸಬಹುದಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:23.
2: The number you've dialed is currently busy.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಕೇಳುಗರೆ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾ ಎಸ್ಜೆ ಅಂಕೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ।
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು। ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ।
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ। ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು। ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ।
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ। ಪ್ರಕಟಣೆಗಾಗಿ ಸಂಪರ್ಕಿಸಿ CBS।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ದ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ವಾರ್ತೆಗಳ ವಿವರ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ

0: ಸರ್ಕಾರದ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ವಾರ್ತೆಗಳ ವಿವರ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ನಾಳೆಯಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿದೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಸ್ಐಆರ್ನಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರನ್ನು ತೆಗೆದುಹಾಕಲಾಗುತ್ತಿದ್ದು, ಪರಿಶಿಷ್ಟರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರ ಹೆಸರುಗಳನ್ನು ಅಳಿಸಿಹಾಕಲಾಗುತ್ತಿದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿವೇಶನ ಹಾಗೂ ಎಸ್ಐಆರ್ ಬಳಿಕ 3 ತಿಂಗಳಿಗೊಮ್ಮೆ ಇಂತಹ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಬಿಜಿ ಗ್ರಾಮ್ಜಿ ಯೋಜನೆಯಲ್ಲಿ ಜನರ ವೈಯಕ್ತಿಕ ಅನುಕೂಲದ ಕಾಮಗಾರಿಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ತಿಂಗಳೊಳಗೆ ಭಾರತ ಜೋಡೋ ಸಂಘಗಳ ನೋಂದಣಿ ಸದಸ್ಯತ್ವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ನಡೆದ ಸರ್ಕಾರಿ ನೌಕರರ ವಿಡಿಯೋ ಸಂವಾದವು ರಾಜ್ಯದ 750 ಸ್ಥಳಗಳಿಂದ ನಡೆಯಿತು. ಒಟ್ಟು 250,000 ಅಧಿಕಾರಿಗಳು ಹಾಗೂ ನೌಕರರು ಭಾಗಿಯಾಗಿದ್ದರು. ಬೆಳದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರ್ನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂದು ಈ ಗ್ರಾಮಗಳ ರೈತರ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರೆಡ್ ಝೋನ್ನಿಂದ ಮುಕ್ತಿ ಬೇಕಾಗಿದೆ. ಬೆಳದಿ ಟೌನ್ಶಿಪ್ಗೆ ಭೂಮಿ ನೀಡಲು ಸಿದ್ದರು ಇರುವುದಾಗಿ ರೈತರು ತಿಳಿಸಿದ್ದಾರೆ. ಕೂಡಲೇ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರೈತರ ಹಿತ ಕಾಪಾಡುವ ಮನಸ್ಸು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇದ್ದಿದ್ದರೆ ರೆಡ್ ಝೋನ್ ಮಾಡುತ್ತಿರಲಿಲ್ಲ ಎಂದು ರೈತ ಹರೀಶ್ ರೆಡ್ಡಿ ತಿಳಿಸಿದ್ದಾರೆ. ವೃಷಭಾವತಿ ಕೊಳಚೆ ನೀರಿನಿಂದ ವ್ಯವಸಾಯ ಕಷ್ಟವಾಗಿದ್ದು ತೆಂಗಿನ ತೋಟಗಳಲ್ಲಿ ಇಳುವರಿ ಬರುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಿದ ಭೂಮಿ ಪಡೆದು ಯೋಜನೆಯ ಪಾಲುದಾರರಾಗಿ ಬೈರಮಂಗಲ ಗ್ರಾಮದ ಸುನಿಲ್ ಎಂಬುವರು ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿದ್ದಾರೆ. ನಿರಂತರ ಒತ್ತಡ ಬಂದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಲವಂತವಾಗಿ ರಾಜೀನಾಮೆ ನೀಡಬೇಕಾಯಿತು ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೋಜಿಸಿದ ದಿನದಂದು ರಾಜೀನಾಮೆ ನೀಡಲು ಅವಕಾಶ ನೀಡಿಲ್ಲ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ರಾಜೀನಾಮೆಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ರಾಜ್ಯಪಾಲರಿಗೆ ತಿಳಿಸಲಾಗಿದೆ. ರಾಜ್ಯ ಸರ್ಕಾರದ ಈ ಬೆಳವಣಿಗೆಯಿಂದ ತಮಗೆ ನೋವುಂಟಾಗಿದೆ ಎಂದು ಹೇಳಿದ್ದಾರೆ. ಮಳೆ ಕೊರತೆಯಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ಕುಡಿಯುವ ನೀರು ಮತ್ತು ಮೇವು ಪ್ರಮುಖ ಆದ್ಯತೆಯಾಗಿದ್ದು, ತಕ್ಷಣವೇ ಕ್ರಿಯಾಯೋಜನೆ ರೂಪಿಸಿ ನೀರು ಪೂರೈಸಲು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿರುವಂತಹ 1,523 ಗ್ರಾಮಗಳು ಹಾಗೂ 1,953 ಜಲವಸತಿ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ ವಹಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡದಂತೆ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಒಂದು ವೇಳೆ ಕರ್ತವ್ಯ ಲೋಪ ಎಸಗಿದರೆ ಅಂತಹ ಅಧಿಕಾರಿಗಳ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿ ನಾಗೇಂದ್ರ ಸಚಿವರಾಗಿ ಇರುವವರೆಗೆ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

ಕೂಡಲೇ ನಾಗೇಂದ್ರ ರಾಜೀನಾಮೆಯನ್ನು ಪಡೆಯುವಂತೆ ಆಗ್ರಹಿಸಿದ್ದಾರೆ. ನಾಗೇಂದ್ರ ಇನ್ನೂ ಹಲವಾರು ಪ್ರಕರಣಗಳನ್ನು ಎದುರಿಸುತ್ತಿದ್ದು ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದ ಸಂಸದರ ನಿಯೋಗ ನವದೆಹಲಿಯಲ್ಲಿ ಇಂದು ಮನವಿ ಮಾಡಿದೆ. ಪ್ರಧಾನಮಂತ್ರಿ ಜನವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಗತ್ಯ ಅನುದಾನ ಮತ್ತು ಮಂಜೂರಾತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಈ ಭಾಗದ ಜನರಿಗೆ ಮತ್ತಷ್ಟು ಉತ್ತಮ ಸೌಲಭ್ಯ ಮತ್ತು ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ನಿಯೋಗದಲ್ಲಿ ಸಂಸದರಾದಂತಹ ರಾಧಾಕೃಷ್ಣ ಸಾಗರ್ ಖಂಡ್ರೆ, ಜಿ ಕುಮಾರ್ ನಾಯಕ್, ಕೆ ರಾಜಶೇಖರ್ ಹಿಟ್ನಾಳ್ ಮತ್ತು ಇ ತುಕಾರಾಮ್ ಇದ್ದರು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಭವ್ಯ ತಿರಂಗ ಯಾತ್ರೆ ಜರುಗಿತು. ಬೇಳೂರು ಅಜ್ಜನ ದೇಗುಲದಿಂದ ಆರಂಭವಾದ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ವೀರಣಚರಂತಿ ಮಠ, ಹರ್ ಘರ್ ತಿರಂಗ ಅಭಿಯಾನವು ಭಾರತೀಯ ಅಸ್ಮಿತೆಯ ಪ್ರತೀಕವಾಗಿದೆ. ದೇಶದ ಏಕತೆ, ಅಖಂಡತೆ ಮತ್ತು ರಾಷ್ಟ್ರಭಕ್ತಿಯ ಸಂದೇಶವನ್ನು ಸಾರುವ ತಿರಂಗವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದು ಕರೆ ನೀಡಿದರು. ಸುಮಾರು 500 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಸಾರ್ವಜನಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹೋಟೆಲ್ ಮಾಲೀಕರು ಪ್ರಚಾರಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಆಹಾರ ತಯಾರಿಸಲು ನೀಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳುವುದು ಸರ್ಕಾರದ ಉದ್ದೇಶವಾಗಿರಲಿಲ್ಲ, ಹೋಟೆಲ್ ಮಾಲೀಕರಲ್ಲಿ ಮತ್ತು ಗ್ರಾಹಕರಲ್ಲಿ ಅರಿವು ಮೂಡಿಸುವುದು ಉದ್ದೇಶವಾಗಿತ್ತು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ತಪ್ಪಿರುವ ಕುರಿತು ಮಾತನಾಡಿದ ಖಾದರ್, ಮುಂಬರುವ ದಿನಗಳಲ್ಲಿ ತನ್ವೀರ್ ಸೇಠ್ ಅವರಿಗೆ ಉತ್ತಮ ಅವಕಾಶ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ವಾಣಿವಿಲಾಸ ಸಾಗರ ಮತ್ತು ಗಾಯತ್ರಿ ಜಲಾಶಯಗಳಿಗೆ ನಾಳೆಯಿಂದ ಇದೇ 16ರವರೆಗೆ ಸಾರ್ವಜನಿಕ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಅಣೆಕಟ್ಟು ಸುರಕ್ಷತಾ ಕಾಯ್ದೆ 2021ರ ಅನ್ವಯ ಈ ಎರಡೂ ಜಲಾಶಯಗಳ ಸಮಗ್ರ ಸುರಕ್ಷತಾ ಮೌಲ್ಯಮಾಪನಕ್ಕಾಗಿ ಸ್ವತಂತ್ರ ತಜ್ಞರ ಸಮಿತಿ ಭೇಟಿ ನೀಡುತ್ತಿದೆ. ತಜ್ಞರ ತಂಡವು ಜಲಾಶಯಗಳ ಸುರಕ್ಷತೆಯ ಕುರಿತು ಪರಿಶೀಲನೆ ನಡೆಸಲಿದ್ದು, ಇದೇ ಸಮಯದಲ್ಲಿ ಕೆಲವು ತುರ್ತು ಸುರಕ್ಷತಾ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಲಾಶಯ ವೀಕ್ಷಣೆಗೆ ಪ್ರವೇಶ ಬಂದ್ ನಿರ್ಬಂಧಿಸಲಾಗಿದೆ. ಬೆಂಗಳೂರಿನ ಜೈಂಗ್ ಡೀಮ್ಡ್ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ಶಾಲೆಯು ರಾಷ್ಟೀಯ ಶಿಕ್ಷಣ ನೀತಿಯನ್ನು ಚಿತ್ರಿಸುವ ಅತಿದೊಡ್ಡ ಭಿತ್ತಿಫಲಕ ರಚಿಸಿದೆ. ಎನ್ಇಪಿ 2020ರ ಧ್ಯೇಯ ದೋಷಗಳನ್ನು ಸಾದರಪಡಿಸುವ ಈ ಸಹಯೋಗ ಕಲಾಕೃತಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಇದರ ಮಾನ್ಯತೆ ದೊರೆತಿದೆ. ಈ ಭಿತ್ತಿಪತ್ರವನ್ನು 150 ವಿದ್ಯಾರ್ಥಿಗಳು ಮತ್ತು 40 ಬೋಧಕರು ಮತ್ತು ಸಿಬ್ಬಂದಿ ಸದಸ್ಯರು ಜಂಟಿಯಾಗಿ ಪರಿಕಲ್ಪನೆ ಮಾಡಿ ರಚಿಸಿದ್ದಾರೆ. ಇದು ಸೃಜನಶೀಲತೆ, ಅಂತರಶಿಸ್ತೀಯ ಕಲಿಕೆ, ತಂಡದ ಪರಿಶ್ರಮ ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಶಕ್ತಿ ದೇಶದ ಅಭಿವೃದ್ಧಿಯ ಪ್ರಮುಖ ಶಕ್ತಿಯಾಗಿದ್ದು ವಿಕಸಿತ ಭಾರತದ ನಿರ್ಮಾಣದತ್ತ ಸಾಗುವ ಸಂಕಲ್ಪಕ್ಕೆ ವಾಕಥಾನ್ ಪ್ರೇರಣೆಯಾಗಿದೆ ಎಂದು ಬೆಂಗಳೂರಿನ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ತಿಳಿಸಿದ್ದಾರೆ. ರಾಸು ಮರಣದ ನಂತರ ವಿಮಾ ಪರಿಹಾರದ ಮೊತ್ತವನ್ನು ಮತ್ತೊಂದು ರಾಸು ಖರೀದಿ ಮಾಡಲಷ್ಟೇ ಬಳಕೆ ಮಾಡಿಕೊಂಡು ಹಾಲು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನೇ ಪೂರೈಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮೂಲ್ ಸದಸ್ಯ ಕೆವಿ ನಾಗರಾಜ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರ್ನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಪಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಮಡಿಕೇರಿ ರೈತ ಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ.

0: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್ ಅಣ್ಣ?
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತ್ತಿರುವವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾ ಎಸ್ ಜೆ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ.
3: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಲದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರೇ.
4: ನಮಸ್ಕಾರ.
3: ಈಗ ಮಳೆಯ ಏರುಪೇರನ್ನು ನೋಡ್ತಾ ಇದ್ದೀವಿ. ಈ ಮಳೆಯ ಏರುಪೇರನ್ನು ನಾವು ಗಮನಿಸಿಕೊಂಡು ಕರಿಮೆಣಸು ತೋಟಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಮೊದಲನೇದಾಗಿ ಮಳೆ ಸಾಮಾನ್ಯವಾಗಿದ್ದರೆ ಕರಿಮೆಣಸು ತೋಟಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ?
4: ಈ ವರ್ಷ ನಮ್ಮ ಕೊಡಗಿನಲ್ಲಿ ಅಥವಾ ಮೆಣಸು ಬೆಳೆಯುವ ಪ್ರದೇಶಗಳಲ್ಲಿ ಸುಮಾರು 50% ಅಷ್ಟು ಮಳೆ ಕಡಿಮೆ ಬಿದ್ದಿದೆ
3: ಈ ವರ್ಷ ಅಂದರೆ 2026
4: 26ರಲ್ಲಿ. ಕೆಲವು ಪ್ರದೇಶಗಳಲ್ಲಿ ಚಿಕ್ಕಮಗಳೂರು ಆ ಕಡೆ, ಆಲ್ದೂರು ಅಥವಾ ಬಾಳೆಹೊನ್ನೂರು ಆ ಕಡೆ ಉತ್ತಮವಾಗಿ ಮಳೆ ಆಗಿದೆ. ನಮ್ಮ ಕೊಡಗಿನಲ್ಲಿ ಯಾವುದೇ ಒಂದು ಊರಿಗೆ ಹೋದರೂ ವಾಡಿಕೆ ಮಳೆಗಿಂತ ಒಂದು 50% ಅಥವಾ ನಿನ್ನೆ ಪ್ರಕಾರ 36% ಮಳೆ ಕಡಿಮೆ ಆಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಸಾಧಾರಣ ಮಳೆ ಬಂದಾಗ ಮಳೆಗಾಲದಲ್ಲಿ ನಾರ್ಮಲಿ ಮಳೆ ಶುರುವಾದಾಗ ಅಥವಾ ಮಳೆ ನಿಲ್ಲುತ್ತೆ ಅಂದಾಗ ನಾವು ಗಿಡಗಳ ರೋಗಗಳ ಬಗ್ಗೆ ತುಂಬಾ ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ. ಸೊ ರೋಗಗಳು ಅಂದ್ರೆ ನಾರ್ಮಲಿ ಕೊಳೆ ರೋಗ ಬರುತ್ತೆ, ಎಲೆ ಚುಕ್ಕೆ ರೋಗ ಬರುತ್ತೆ, ಕೊತ್ತು ಬಿದ್ದೋಗೋದು, ಈ ಮೂರು ರೋಗಗಳನ್ನ ನೋಡ್ತೇವೆ. ಈ ಮೂರು ರೋಗಗಳಿಗೆ ಸಾಧಾರಣವಾಗಿ 1% ಬೋರೋ ದ್ರಾವಣವನ್ನ ಸಿಂಪಡಣೆ ಮಾಡಲಿಕ್ಕೆ ಹೇಳ್ತೇವೆ. ಯಾವಾಗ ಮಳೆ ಸ್ವಲ್ಪ ಬಿಡುಕು ಕೊಡುತ್ತೆ ತಕ್ಷಣ ನೀವು ಬೋರೋ ದ್ರಾವಣವನ್ನ ಜೂನ್ ಅಲ್ಲಿ ಹೊಡಿರಿ ಅಂತ ಹೇಳ್ತೇವೆ.
3: ಮುಂಜಾಗ್ರತೆ ಕ್ರಮವಾಗಿ
4: ಮುಂಜಾಗ್ರತೆ ಈಗ ಆಗಸ್ಟ್ ನಲ್ಲಿ 2ನೇ ಬೋರ್ಡವನ್ನು ಹೊಡೆಯೋ ಸಮಯ. ಸೊ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಈಗ 1ನೇ ಬೋರ್ಡನ್ನು ಕೆಲವರು ಹೊಡೆಯಕ್ಕಾಗಲಿಲ್ಲ, ಯಾಕೆಂದ್ರೆ ಮಳೆನೇ ಇರಲಿಲ್ಲ ಅಂತೇಳಿ.

0: ಆಗಸ್ಟ್ ಮೊದಲನೇ ವಾರದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಸೊ ಅದರಿಂದ ಎಲ್ಲರೂ ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನು ತೋಟಗಳಿಗೆ ಒಡೆಯೋದು ಬಹಳ ಮುಖ್ಯ. ಎರಡನೇದು ಕರಿಮೆಣಸಿನಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಬುಡ ಕೊಳೆ ರೋಗ ಅಥವಾ ಗಿಡ ಹಳದಿ ಆಗೋದು, ಹಂಗೆ ಸತ್ತೋಗೋದು. ಸೊ ಅದರಿಂದ ಎಲೆ ಕೊಳೆ ರೋಗಕ್ಕಿಂತ ಬುಡ ಕೊಳೆ ರೋಗ ತುಂಬ ತೋಟದಲ್ಲಿ ನೋಡ್ತಾ ಇದ್ದಾವೆ. ಸೊ ಇದನ್ನು ನಾವು ಹತೋಟಿ ಮಾಡ್ಕೊಬೇಕು ಅಂತ ಹೇಳಿದರೆ ಆರೋಗ್ಯವಂತವಾಗಿರೋ ಗಿಡಗಳಿಗೆ ಶೇಕಡ 0.2 ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಒಂದು 1/2 kg 200 L ಕರಗಿಸಿ ಒಂದು 5-6 L ಪ್ರತಿ ಗಿಡದ ಬುಡಕ್ಕೆ ಹುಯ್ಯಬೇಕಾಗುತ್ತೆ. ಆವಾಗ ಈ ಬುಡ ಕೊಳೆ ರೋಗ ಏನು ಹಳದಿ ಆಗೋದು ಅದು ತಪ್ಪುತ್ತೆ. ಮೂರನೇದು ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಈಗ ಹೂವು ಲೇಟ್ ಬಂದಿರೋದ್ರಿಂದ ಈಗ ಅದ್ರ ಮೇಲೆ ಎಲೆ ಚುಕ್ಕೆಗಳು ಬರ್ತಾ ಇದೆ ಕೆಲವು ಪ್ರದೇಶಗಳಲ್ಲಿ, ಅಂದ್ರೆ ಎಲ್ಲಿ ಮಿಸ್ಟ್ ಬರುತ್ತೆ ಎತ್ತರ ಪ್ರದೇಶಗಳಲ್ಲಿ ಕೊತ್ತುಗಳು ಬಿದ್ದೋಗ್ಬಿಡುತ್ತೆ. ಆದ್ರಿಂದ ತಕ್ಷಣ ಎಲ್ಲೆಲ್ಲಿ ಕಾಣ್ತೇವೆ ಆ ಬ್ಲಾಕ್ಗಳಿಗೆ, ಒಂದು ತೋಟ ಅಂತ ಇದ್ರೆ ಒಂದು 3-4 ಬ್ಲಾಕ್ ಅಂತರ ಇರುತ್ತೆ, ಅದ್ರ ಮೇಲೆ ತುತ್ತ ತುದಿಯಲ್ಲಿ ಕಾರ್ಬನ್ಡೈಸಿಂಗ್ ಬೇಸ್ಡ್ ಫಂಗಿಸೈಡ್ ಅನ್ನು ಹೊಡಿಬೇಕಾಗುತ್ತೆ.
1: ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕಾಗುತ್ತೆ?
0: 0.2% 2 g/L ಅದನ್ನು ಹೊಡಿಬೇಕಾಗುತ್ತೆ. ಅದರಲ್ಲಿ ಕೆಲವು ಕುಂಬಿ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ಸೊ ಕಂಪ್ಯಾನಿಯನ್ ಇರ್ಬೋದು, ಸ್ಯಾಪ್ ಇರ್ಬೋದು, ಸ್ಪ್ರಿಂಟ್ ಅಂತ ಬಂದಿದೆ, ಸುಮಾರು ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಮ್ಯಾಂಕೋಸಬ್ಬು ಇರುತ್ತೆ. ಬೋರ್ಡ್ ನಿಧಾನ ಆಯ್ತು ಅಂದ್ರು ಇದನ್ನ ನೋಡಿದ್ರು ಒಂದು 10 ಆದ್ಮೇಲೆ ನಾವು ಬೋರ್ಡ್ ಹೊಡಿಬಹುದು. ಸೊ ಒಂದು ಕೊತ್ತು ಬೀಳೋದನ್ನ ನಿಲ್ಸೋದು ಬಹಳ ಮುಖ್ಯ. ಅದಕ್ಕೆ ನಾವು ಕಾರ್ಬನ್ಡೈಸಿಂಗ್ ಬೇಸ್ಡ್ ಕೆಮಿಕಲ್ ಅನ್ನು ಹೊಡಿಬೇಕಾಗುತ್ತೆ. ಇನ್ನೊಂದು ಬೋರ್ಡೋಕೆ ಕೊಳೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಮಳೆನೂ ಇದಾಗಿದ್ರೆ ಎಲೆ ಕೊಳೆ ಬರುತ್ತೆ, ಅದರಿಂದ ಅದನ್ನು ನೋಡ್ಕೊಬೇಕು. ಬೇರು ಕೊಳೆ ಬರಬಾರ್ದು ಅಂತ ಹೇಳಿದ್ರೆ ನಾವು COC ಡ್ರಂಚ್ ಮಾಡಬೇಕು.
1: ಈಗ ಮಳೆ ಹೆಚ್ಚಾದ್ರೆ ಏನ್ ಕ್ರಮ ಕೈಗೊಳ್ಳಬೇಕು?
0: ಮಳೆ ಹೆಚ್ಚಾದ್ರೆ ನೀರು ನಿಲ್ಲಕ್ಕೆ ಶುರುವಾಗುತ್ತೆ
1: ಬುಡದಲ್ಲಿ.
0: ಆವಾಗ ನಾವು ಚರಂಡಿ ವ್ಯವಸ್ಥೆಯನ್ನು ಮಾಡಿ
1: ಬಸಿಗಾಲುವೆ
0: ಮಾಡ್ಕೊಬೇಕು. ಮತ್ತೆ ಎಲ್ಲಿ ರೋಗ ಆಗ್ಲೇ ಕಂಡುಬಿಡ್ತು ನೀರು ಜಾಸ್ತಿ ಆಗಿರುತ್ತೆ.
1: ಈಗ ಸಾಧಾರಣವಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಶೇಕಡ 1 ಬೋರ್ಡೋ ದ್ರಾವಣವನ್ನು ಸಿಂಪರಣೆ
0: ಮಾಡಿರ್ಬೇಕಾಗತ್ತೆ. ಸೊ ಎಲ್ಲಿ ರೋಗ ಆಗ್ಲೇ ಕಾಣ್ತಾ ಇದೆ ಅಂದ್ರೆ ಮೆಟಲಾಕ್ಸಿಲ್ ಮ್ಯಾಂಕೋ ಸಿಸ್ಟಮಿಕ್ ಫಂಗಿಸೈಡ್ಸ್ ಇದೆ, ಮೆಟಲಾಕ್ಸಿಲ್ ಮ್ಯಾಂಕೋಸಬ್ ಅಂತ ಇದೆ, ಅದನ್ನು ಅಧಿಕೃತವಾಗಿ ನಾವು ಶಿಫಾರಸು ಮಾಡಿದ್ದೇವೆ. ಅದನ್ನ 0.1% ಅದು 250 g/bbl ಹಾಕಿ ಅದನ್ನ ಸಿಂಪಡಣೆ ಮತ್ತೆ ಅದನ್ನೇ ಒಂದು 5 L ಉಯ್ಕೊಬೇಕು.
1: ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ ಒಂದು ಬ್ಯಾರಲ್ ನೀರಿಗೆ?
0: 250 g 200 L ಹಾಕಿ ಅದನ್ನ ನಾವು ಸಿಂಪಡಣೆ ಮಾಡಬೇಕು, ಅದ್ರ ಜೊತೆಗೆ ಬುಡಕ್ಕನ್ನು ಉಯ್ಯಬೇಕು. ಮತ್ತೆ ರೋಗ ಬಂದೇ ಬಿಟ್ಟಿದೆಯಪ್ಪ ಏನ್
1: ಅಂದ್ರೆ ಮೆಟಲಾಕ್ಸಿಲ್ ಮ್ಯಾಂಕೋಸಬ್.
0: ಸೊ ಬೇರೆ ಕಂಪನಿಗಳು ಅಂತ ಹೇಳಿದ್ರೆ ಟಾಟಾ ಮಾಸ್ಟರ್ ಅಂತ ಸಿಗುತ್ತೆ, ಮ್ಯಾಟ್ಕೋ, ಸುಮಾರು ಕಂಪನಿಗಳಿದೆ. ಸೊ ಅವು ಕೆಲವು ಪ್ರಚಲಿತದಲ್ಲಿ ಇಲ್ಲೆಲ್ಲ ಕೇಳ್ತವೆ. ಸೊ ಸುಮಾರು ಒಂದು 15 ಕಂಪನಿಗಳ ಪ್ರಾಡಕ್ಟ್ಸ್ ಇದಾವೆ. ಸೊ ಮೆಟಲಾಕ್ಸಿಲ್ ಮ್ಯಾಂಕೋಸಬ್ ಮೆಟಲಾಕ್ಸಿಲ್ 8% ಮ್ಯಾಂಕೋಸಬ್ 64% ಇರುವಂತಹ ಕೆಮಿಕಲ್ ಪರ್ಚೇಸ್ ಮಾಡಿ ನೀವು ಇಮಿಡಿಯೇಟ್ ನೋಡಿದ್ದೇನೆ ರೋಗ ಕಂಡಿದ್ದನ್ನೇ ಮಾಡಿದ್ರೆ ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಿದ್ದಿರೋ ಎಲೆಗಳನ್ನೆಲ್ಲ ತೆಗಿಬೇಕು.
1: ಕಾರಣ
0: ಅದಕ್ಕೆ ರೋಗ ಬಂದು ಬಿದ್ದಿರುತ್ತೆ, ಅದಕ್ಕೂ ಸ್ಪ್ರೇ ಮಾಡಿ ನೆಕ್ಸ್ಟ್ ಡೇ ಅದನ್ನ ಕಲೆಕ್ಟ್ ಮಾಡಿ ಅದನ್ನ ನಾವು ತೋಟದಿಂದ ಬೇರೆ ಹಾಕ್ಬೇಕು ಇಲ್ಲ ಸುಟ್ಟು ಹಾಕ್ಬೇಕು. ಸೊ ಅನಂತರ 10 ಆದ್ಮೇಲೆ ಕೊಳೆ ಬಂದೇ ಬಿಡ್ತಪ್ಪ ಜಾಸ್ತಿ ಮಳೆ ಆಯ್ತು, ಅವಾಗ್ಲೂ ಸುದಾ ಮಳೆ ಬರಲಿ ಬಿಡ್ಲಿ ಕಾಯಕ್ ಹೋಗ್ಬಾರ್ದು, ಇಮಿಡಿಯೇಟ್ ಬಂದಿರೋ ಗಿಡಗಳಿಗೆ ಸಿಂಪಡಣೆ ಮಾಡ್ಬೇಕು. ಬಿದ್ದಿದ್ದಕ್ಕೂ ಸಿಂಪಡಣೆ ಮಾಡಿ ತಿರುಗಾ ಸ್ವಚ್ಛ ಮಾಡಿ, ಆದ್ರೆ ಯಾವಾಗ ಬಿಸಿಲು ಬರುತ್ತೆ ಅವಾಗ ಇನ್ನೊಂದ್ಸರಿ ಬೋರ್ಡ್ ಹೊಡೆದ್ರೆ ಆ ರೋಗವನ್ನು ನಿಲ್ಲಿಸ್ಬೋದು. ಹೋದ ವರ್ಷ ಒಬ್ಬ ರೈತರು ನನ್ನ ಹತ್ರ ಬಂದಿದ್ರು, ಎಲ್ಲ ಹೋಗ್ತಾ ಇದೆ ತೋಟ ಜಾಸ್ತಿ ಮಳೆ ಆಗಿ ಲಾಸ್ಟ್ ಇಯರ್ ಜಾಸ್ತಿನೇ ಇತ್ತು. ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೆಟಲಾಕ್ಸಿಲ್ ಮ್ಯಾಂಕೋಸಬ್ ಅನ್ನ ಸ್ಪ್ರೇ ಮಾಡಿದ್ದಾರೆ, ಡ್ರಂಚ್ ಮಾಡಿದ್ದಾರೆ, ಬಿತ್ತಿದ್ದೆಲ್ಲ ತೆಗೆದು ಸುಟ್ಟಾಕಿದ್ದಾರೆ, ಮತ್ತೆ 15 ಆದ್ಮೇಲೆ ತಿರ್ಗ ಸ್ಪ್ರೇ ಡ್ರಂಚ್ ಮಾಡಿ ಸುಟ್ಟಾಕಿದ್ದಾರೆ. ಹೋದ ವರ್ಷ ಕರೆದು ಈ ವರ್ಷ ಆ ತೋಟ ನೋಡ್ಲಿಕ್ಕೆ ಚಾನ್ಸ್ ಸಿಕ್ತು, ಬಂದು ಕರ್ಕೊಂಡು ಹೋದ್ರು. ಅವಾಗ ನೋಡಿದ ಚೆನ್ನಾಗಿತ್ತು, ಹೇಳಿದೆ ಚೆನ್ನಾಗಿದೆ ಅಲ್ಲ ಇನ್ನು, ಇಲ್ಲ ಸರ್ ಲಾಸ್ಟ್ ಇಯರ್ ಭಾರಿ ಇದಾಗಿತ್ತಲ್ಲ, ನಿಮ್ಗೆಲ್ಲ ಫೋಟೋ ಕಳಿಸಿದ್ವಿ ಇದನ್ನ ಮಾಡಿ ಅಂತ ಹೇಳಿದ್ರಿ, ನೀವು ಹೇಳ್ದಂಗೆ ಮಾಡಿದ್ವಿ. ಸೊ ತೋಟ ಉಳ್ಕೊಂಡಿದೆ ನನಗೆ, ಲಾಸ್ಟ್ ಇಯರ್ ಸುದಾ ಒಂದು 20 ಜಾಗದಲ್ಲಿ ಒಂದು 5-6 ಮೆಣಸು ಆಗಿದೆ, ಈ ವರ್ಷನೂ 5-6 ಮೆಣಸು ಆಗೋ ಚೆನ್ನಾಗಿದೆ ಅಂತ.
1: ಅಂದ್ರೆ ಶ್ರಮವಹಿಸಿ ಕ್ರಮ ಕೈಗೊಳ್ಳೋದು ಬಹಳ ಮುಖ್ಯ.
0: ಅದು ಬಹಳ ಮುಖ್ಯ ಅಂದ್ರೆ ಅವ್ರು ಹೇಳ್ತಾ ಇದ್ರು ನಾನು ಸ್ಪ್ರೇ ಮಾಡ್ಬೇಕಾದ್ರೆ ತೋಟದಲ್ಲೇ ಇರ್ತೇನೆ ಸರ್, ನೀಟಾಗಿ ಎಲ್ಲ ಗಿಡಕ್ಕೂ ಮಾಡಿಸ್ತೇನೆ. ಸೊ ಅವಾಗ ಮಾತ್ರ ಎಲ್ಲೂ ಹೋಗೋದೇ ಇಲ್ಲ. ಸೊ ಕೆಲ ಜನದ ಜೊತೆ ಸೇರ್ಕೊಂಡು ಮಾಡಿಸ್ತೇನೆ. ಅದರಿಂದ ಈಗ ನಮ್ಮಲ್ಲಿ ತೋಟಗಳು ಚೆನ್ನಾಗಿಲ್ಲ ಅಂತ ಒಂದ್ ಕಡೆ ಅಂತೇವೆ. ಸೊ ನಮ್ಮನ್ನೆ ಈ ವರ್ಷ ಆ ತೋಟಕ್ಕೆ ಹೋದ ಅಜಿತ್ ಅಂತ ಹೇಳಿ ಕಾಕಟುಪುರಂ ಹತ್ರ ಒಂದು ಹಳ್ಳಿ, ಸೊ ಅವರು ಒಂದು 5-6 ಬೆಳೀತಿದ್ದಾರೆ, ತುಂಬಾ ಚೆನ್ನಾಗಿದೆ ತೋಟ. ಸೊ ಹೋದ ವರ್ಷ

0: ಆ ರೋಗವನ್ನು ಅವರು ತಡೆಗಟ್ಟಿದ್ದಾರೆ. ಸೊ ಈ ವರ್ಷ ಆಗ್ಲೇ ಮುಂಜಾಗ್ರತೆಯಾಗಿ ಬೇಸಿಗೆಯಲ್ಲಿ ಚೆನ್ನಾಗಿ ನೀರು ಕೊಟ್ಟಿದ್ದಾರೆ. ಸೊ ಕೊತ್ತೆಲ್ಲ ಬಂದಾಗಿದೆ.
1: ಕೊತ್ತು ಯಾವಾಗ ಬಂತಂತೆ ಅವರಿಗೆ?
0: ಜೂನ್ ಅಲ್ಲಿ ಬಂದ್ಬಿಟ್ಟಿದೆ.
1: ಜೂನ್ ಅಲ್ಲಿ ಬಂದಿದೆ,
0: ಬಂದಿದೆ, ಸೆಟ್ ಆಗಿದೆ. ಇನ್ನೊಂದು ಸ್ವಲ್ಪ ಹೋದ ವರ್ಷ ಕಾಯ ಬಂದಿರೋದ್ರಲ್ಲಿ ಜುಲೈನಲ್ಲಿ ಒಟ್ಟಿದೆ. ಆಗ್ಲೇ ಒಂದು ಬೋರ್ಡೋ ಆಗಿದೆ, ಎರಡನೇ ಬೋರ್ಡೋ ಹೊಡಿಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಮತ್ತೆ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ಬು ಹೋದ ವರ್ಷ ರೋಗ ಬಂದಿರೋ ಗಿಡಕ್ಕೆ ಈ ವರ್ಷನೂ ಹೊಡೆದಿದ್ದಾರೆ.
1: ಮುಂಜಾಗ್ರತೆಯಾಗಿ
0: ಹೊಡೆದಿದ್ದಾರೆ. ಈ ರೋಗಗಳೆಲ್ಲ ಬಂದು ತೋಟ ಹಾಳಾಗ್ತಾ ಇದೆ ಅನ್ನೋದು ಅದು ಒಂದು ಇದೆ, ಇಲ್ಲ ಅಂತ ಇಲ್ಲ. ಬಟ್ ನಿಮ್ಮ ಮಧ್ಯೆ ಯಾರೋ ಒಬ್ರು ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾರೋ
1: ಒಬ್ರು
0: ಇರ್ತಾರೆ. ಸೊ ಅದನ್ನ ನೋಡಿದಾಗ ಇರೋ ಟೆಕ್ನಾಲಜಿಗಳು ಅಥವಾ ಇನ್ಫಾರ್ಮೇಶನ್ ಇಂದ ಪ್ರಯೋಜನ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಮಾಡಲೇಬೇಕು. ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಕಳ್ಕೊಂಡ್ಬಿಡ್ತೇವೆ. ಈ ತರದ ಪರಿಸ್ಥಿತಿಯನ್ನ ನಾವು ಲಾಸ್ಟ್ ಇಯರ್ ಶಾಂತಹಳ್ಳಿಯಲ್ಲಿ ನೋಡಿದ್ವಿ, ಅಥವಾ ಹೊಸೂರಲ್ಲಿ ನೋಡಿದ್ವಿ, ಚನ್ನಸಂತೆಯಲ್ಲಿ ನೋಡಿದ್ವಿ. ಸುಮಾರು ತೋಟಗಳು ಅಲ್ಲಿ ರೋಗ ಬಂದು ಹೋಗ್ಬಿಡ್ತು. ಅಲ್ಲೂ ಕೆಲವರು ಒಬ್ರು ಒಂದು 12 ಟನ್ ಬೆಳೆದ್ರು, 3 ಸಾರಿ ಬೋಡ ಹೊಡೆದ್ರು, 3 ಸಾರಿ ಸಿಒಸಿ ರೆಂಚ್ ಮಾಡಿದ್ರು, ಮೆಟ್ಲಾಕ್ಸಿಲ್ 2 ಸಾರಿ ಮಾಡಿದ್ರು. ಖರ್ಚಾಗಿದೆ ಇಲ್ಲ ಅಂತ ಇಲ್ಲ, ಆದ್ರೆ ಅವ್ರಿಗೆ 12 ಟನ್ ಬಂದಾಗ ದುಡ್ಡು ಈದ್ ಖರ್ಚಿಗಿಂತ ಏನು ದೊಡ್ಡದೇನಲ್ಲ. ಸೊ ಅದರಿಂದ ಜನ ಇಟ್ಕೊಂಡು ಮಾಡೋದು ಬಹಳ ಮುಖ್ಯ. ಸೊ ಜಾಸ್ತಿ ಮಳೆ ಬಂದ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಅನ್ನೋದಲ್ಲ,
1: ಕೈ ಚೆಲ್ಲ
0: ಪ್ರಯತ್ನ ಮಾಡಬೇಕು.
1: ಅಂದ್ರೆ ಮಾಡೋದು, ಮಳೆ ಹೆಚ್ಚು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಮಾಡಬಹುದು ಅಂತ
0: ಮಾಡಿರೋರು ಇದಾರೆ. ಮತ್ತೆ ಟೆಕ್ನಾಲಜಿ ಇಲ್ಲ ಅನ್ನೋದಿಲ್ಲ. ಮತ್ತೆ ಇನ್ನೊಂದು ತಳಿಗಳಿದಾವೆ ಕೆಲವು, ಈಗ ASR ತೇವಂ ಅಂತ ನಮ್ದೇ ಒಂದು ತಳಿ ಇದೆ, ಕೊಳೆ ಕಡಿಮೆ ಬರುತ್ತೆ,
1: ಅಂದ್ರೆ ನಿರೋಧಕ ಶಕ್ತಿ ಇದೆ,
0: ನಿರೋಧಕ ಶಕ್ತಿ ಇದೆ. ಅಂತ ಗಿಡಗಳನ್ನ ನಾವೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೇವೆ. ಅದರಿಂದ ಪಾಪ ಯಾರಿಗೂ ದೊಡ್ಡ ಪ್ರಯೋಜನ ಆಗೋದಿಲ್ಲ. 50 ಗಿಡ 100 ಗಿಡ ಕೊಡೋದ್ರಿಂದ ತೋಟ ಮಾಡಕ್ ಆಗಲ್ಲ. ನಾವು ಹೇಳೋದು ನೀವು ಮಾಡ್ಕೊಳ್ಳಿ, ನೀವು 1,000 ಗಿಡ ಮಾಡಿ ಹಾಕಿ. ಅವಾಗ ಆ ತೋಟದಲ್ಲಿ ಈಗ ಎಲ್ಲ ಕಳ್ಕೊಳ್ಳೋ ಬದಲು ನೀವು ಮೆಣಸನ್ನ ಉಳಿಸ್ಕೋಬಹುದು. ಸೊ ಈ ತರ ತಳಿಗಳನ್ನ ಮಾಡಿದ್ದೇವೆ, ಈ ತರದ ತಳಿಗಳನ್ನ ಹಾಕಿ ಅಂತ.
1: ಅಂದ್ರೆ ಸುಲಭವಾಗಿ ಹೇಗೆ ಮಾಡ್ಕೋಬಹುದು ಅಂತೀರ ಸಸ್ಯಗಳನ್ನ?
0: ತುಂಬಾ ಈಸಿ, ಮನಸಿದ್ರೆ ಮಾಡಬಹುದು. ಸರ್ಪೆಂಟೈನ್ ಮೆಥಡ್ ಅಂತ ಮಾಡಿದಾವೆ, ಒಂದು 10 ಬುಟ್ಟಿ ತಗೊಂಡು ಮನೆ ಹತ್ರನೇ ಇಟ್ಕೊಂಡ್ರೆ, ಮಳೆ ಬೀಳದೆ ಇರೋ ಜಾಗದಲ್ಲಿ ಇಟ್ಕೊಂಡ್ರೆ ನೀವು ಒಂದು 10 ಗಿಡದಿಂದ ಒಂದು 3 ತಿಂಗಳಿಗೆ ಅದು ಒಂದು 10-15 ಗಿಡ ಆಗುತ್ತೆ ಒಂದು ಗಿಡದಲ್ಲಿ. ಸೊ ಅದನ್ನ ಕಟ್ ಮಾಡಿದ್ರೆ ಒಂದು 10 ಗಿಡದಿಂದ 50 ಗಿಡ ಸಿಗುತ್ತೆ 2 ತಿಂಗಳಿಗೆ. ಸೊ ಆನಂತರ ಅದನ್ನೇ ಬ್ಯಾಗ್ ಒಂದ ತುದಿಗೆ ಇಟ್ಕೊಂಡು ಹೋಗ್ತಾನೆ ಇದ್ರೆ ಪ್ರತಿ ವಾರಕ್ಕೆ ಒಂದೊಂದು ಗಿಡ ಸಿಗುತ್ತೆ.
1: ಅಂದ್ರೆ ಎಲ್ಲೆಲ್ಲಿ ಗಂಟಿರುತ್ತೆ,
0: ಗಂಟಿಗೆ ಬ್ಯಾಗ್ ಇಡೋದಷ್ಟು.
1: ಅಲ್ಲಿ ಒಂದು ನರ್ಸರಿ ಮಿಶ್ರಣದ ಒಂದು 1/4 ಚೀಲ ಇಡಬೇಕು. ಅಂದ್ರೆ ಅಲ್ಲಿ ಬೇರ್ ಬಿಡಕ್ಕೆ ಅನುಕೂಲ. ನಂಗೆ
0: ನಮ್ ನರ್ಸರಿಗೆ ಬರ್ತಾರೆ, ಯಾರು ಮಾಡಿ ನೋಡುದಿಲ್ಲ, ನೋಡ್ಕೊಂಡು ಹೋಯ್ತಾರ, ಅದು ತಪ್ಪು ಅನ್ಸ್ತಾ ಇದೆ. ಯಾರೇ ಬಂದ್ರು ಅಟ್ಲೀಸ್ಟ್ ಒಂದು ಬ್ಯಾಗೋ 2 ಬ್ಯಾಗೋ ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ.
1: ಅಂದ್ರೆ ಬಳ್ಳಿ ಗೆಣ್ಣು ಮಣ್ಣಿನ ಸಂಪರ್ಕಕ್ಕೆ ಬರಂಗೆ ಅದನ್ನ ಮಾಡಬೇಕು,
0: ಚುಚ್ಚಿ ಒಂದು ತಂತಿ
1: ಚುಚ್ಚಿ
0: ವಿ ಶೇಪ್ ಅಲ್ಲಿ ಕಡ್ಡಿಯಿಂದ ಚುಚ್ಚಿ ಅದಕ್ಕೆ ತಳ್ಳಿದ್ರೆ
1: ಸಂಪರ್ಕಕ್ಕೆ ಬಂದಾಗ ಬೇರು ಬರುತ್ತೆ, ಅದನ್ನೇ ಕತ್ತರಿಸ್ಕೊಂಡು ಸಸಿ
0: ಮಾಡ್ಕೊಂಡ್ರೆ ಗಿಡ ಮಾಡ್ಕೊಬಹುದು.
1: ಅದು
0: ಬಹಳ ಈಸಿ, ಅಂದ್ರೆ ಪ್ರತಿ ತೋಟದಲ್ಲೂ ಮಾಡ್ಕೊಬಹುದು ಪ್ರತಿಯೊಬ್ಬರು. ಅವಾಗ ಈ ತಳಿಗಳಿಗೆ ಮರ್ಯಾದೆ ಕೊಟ್ಟಂಗ ಆಗುತ್ತೆ. ಯಾವ್ದೋ ಒಂದ್ ತಳಿ
1: ಅಂದ್ರೆ ಒಂದು ಬಳ್ಳಿ ನಾವು ಪ್ರಾರಂಭಿಸಿರ್ತೀವಿ, ಎಷ್ಟು ಅಂತ 1/4 ಚೀಲ ಇಡಬಹುದು?
0: ಒಂದಕ್ಕೆ 1 ವರ್ಷದಲ್ಲಿ 40 ಗಿಡ ಇಡಬಹುದು.
1: 40 ಚೀಲಗಳು, 40 ಅವು ಬೇರ್ಬಿಡ್ತವೆ ಗಂಟುಗಳಲ್ಲಿ, ಅಲ್ಲಿ ಕತ್ತರಿಸ್ಕೊಂಡು.
0: ಬಟ್ ನಾವೇನ್ ಮಾಡ್ತೇವೆ ಅಂದ್ರೆ 15 ಇಡ್ತೇವೆ ಅಷ್ಟೇ, 15 ಬ್ಯಾಗ್ ಇಡೋ ಜಾಗ ಮಾಡ್ಕೊಳ್ತೇವೆ,
1: ನಮಗೆ ಸ್ಥಳಾವಕಾಶ ನೋಡ್ಕೊಂಡು.
0: 4 ಕಟ್ ಮಾಡಿದಾಗ 4 ಬ್ಯಾಗ್ ಹಿಂದೆ ಜರುಗಿಸ್ತೇವೆ ಅದನ್ನೇ ಒರಿಜಿನಲ್ ಪೊಸಿಷನ್. ನಾವೇನು ಅದನ್ನ ತಗೊಂಡೋಗಿ ಇನ್ನೊಂದು ಬ್ಯಾಗ್ ಹಾಕಿ ದೊಡ್ಡದು ಮಾಡಿ ನಡಿ ಅಂತ ಹೇಳ್ತಿಲ್ಲ. ಅದೇ ಬ್ಯಾಗ್ ಇಟ್ಟರೆ ಸಾಕು. ದೊಡ್ಡ ಬ್ಯಾಗ್ ಬೇಕು ಅಂದ್ರೆ ನೀವು ದೊಡ್ಡದಾಗಿ ಮತ್ತೆ ತುಂಬಿ ಇಟ್ಟುಕೊಂಡು 6 ತಿಂಗಳು ಬೆಳೆಸಿ ನೆಡೋಂಗಿದ್ರೆ ಅದೇ ಚೆನ್ನಾಗಾಗುತ್ತೆ.
1: ಮತ್ತೆ ಬೇಕಾದ್ರೆ ತರಬೇತಿನೂ ಕೊಡ್ತೀರಾ ನೀವು?
0: ನಮ್ಮ ಸಂಸ್ಥೆಯಲ್ಲಿ ದಿನ ಅದೇ ಕೆಲಸ ಮಾಡ್ತಾ ಇದೀವಿ,
1: ತೋರಿಸ್ಕೊಡ್ತೀವಿ.
0: ಅವ್ರ ಜೊತೆಯಲ್ಲಿ ಒಂದು 1/2 ಗಂಟೆ ಕೆಲಸ ಮಾಡಿದ್ರೆ ಕೆಲಸ ಮಾಡಬೇಕು. ಬಂದು ನೋಡ್ಕೊಂಡು ಹೋಗೋರು ನೋಡ್ತಾ ಇದ್ದೀನಿ ನಾನು, ಬಟ್ ಅವ್ರ ಜೊತೆ ಸೇರ್ಕೊಂಡು ಬ್ಯಾಗ್ ಇಡೋದು ಅದು ಇದು ಮಾಡಿದ್ರೆ ಗೊತ್ತಾಗತ್ತೆ.
1: ಕಾರ್ಯಾನುಭವ
0: ಮಾಡಿ ಅದು ಮತ್ತೆ ನಾನು ಮಾಡಬಹುದು ಅಂತ ಇದು ಬರುತ್ತೆ. ಈಗ ತುಂಬಾ ಜನ ರೈತರು ನಮ್ಮ ಹತ್ರ ಬರ್ತಿರ್ತಾರೆ, 5 ಗಿಡ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ಲೇ ಇಲ್ಲ ಅಂತಾರೆ. ನಾನು ಲಾಸ್ಟಿಗೆ ಒಂದಿನ ಕರೆದು ಮೊದಲು ನೀವು ಕಲ್ತ್ಕೊಳ್ಳಿ ಆಮೇಲೆ ಕೊಡ್ತೇನೆ ಅಂತ ಹೇಳಿ ಅವರು ಒಂದು 5 ಜನಕ್ಕೆ ಕಳಿಸಿ, ಆನಂತರ ಅವರು ತಗೊಂಡೋಗಿ ಇಟ್ಬಿಟ್ಟು ಎಲ್ಲ ಫೋಟೋ ಎಲ್ಲ ಕಳಿಸಿದ್ರು. ಸೊ ಅದರಿಂದ ಮಾಡಿದ್ರೆ ಆಗುತ್ತೆ. ಅವಾಗ ಸಮಸ್ಯೆ ಇರೋರಿಗೆ ತಳಿಗಳನ್ನ ತಾವೇ ಮಾಡ್ಕೊಬಹುದು.
1: ಅಂದ್ರೆ ಒಂದೇ ತಳಿ ಹಾಕೋದಕ್ಕಿಂತ ಬೇರೆ ಬೇರೆ ತಳಿಗಳು ಬಳಸ್ಕೊಳ್ಳೋದು ಒಳ್ಳೇದು.
0: ಇದೆ ತುಂಬಾ ತಳಿಗಳು ಬಂದಿದೆ. ಮತ್ತೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ PPVFRE ಬಂದಿದ್ರಿಂದ ನಿಮ್ಮ ತೋಟದಲ್ಲಿ ಚೆನ್ನಾಗಿರೋ ಗಿಡದ ತಳಿಯನ್ನ ನಿಮ್ಮ ಹೆಸರಲ್ಲೇ ಮಾಡಬಹುದು.
1: ಅವರೇ ಗುರುತಿಸ್ಕೋಬೇಕು ಅದನ್ನ, ಅದನ್ನು ನೋಡ್ತಾ ಇರಬೇಕು.
0: ಚೆನ್ನಾಗಿದ್ರೆ ನಿಮ್ಮ ಊರಲ್ಲೇ ಸೆಟ್ ಆಗೋದು, ನಿಮ್ ಜಮೀನಿಗೆ ಸೆಟ್ ಆಗೋ ತಳಿಗಳು ಇದ್ರೆ ಅದನ್ನು ಬೇಕಾದ್ರೆ ಮಾಡಿ.
1: ಪೂರ್ಣವಾಗಿಲ್ಲ, ಇಡೀ ತೋಟಕ್ಕೆ ಕೊಳೆ ರೋಗ ಬಂದಿರುತ್ತೆ, ಆದ್ರೆ ಯಾವ್ದೋ ಒಂದು ಬಳ್ಳಿ ಬಂದಿರಲ್ಲ, ಅದನ್ನ ನಾವು ಗುರುತಿಸ್ಕೋಬೇಕು.
0: ಹೌದು,
1: ಅದೇ ರೀತಿ ನಾವು ಮಾಡ್ಕೋಬೇಕು.
0: ಆಗ ಮಾಡಿದ್ರೂ ಒಳ್ಳೇದು
1: ನಮ್ಗೊಂದು.

0: ಏನೋ ಬರ್ಬೇಕು ಅವಾಗ, ಇದಕ್ಕೇನೋ ಒಂದು ನಿರೋಧಕ ಶಕ್ತಿ ಇದೆ, ಅದಕ್ಕೆ ಏನೋ ಬಂದಿಲ್ಲ ಇಲ್ಲಿ ಉಳ್ಕೊಂಡಿದೆ. ಅದನ್ನೇ
1: ಅವರಿಂದ ನಿಮಗೆ ಅದು ಲಾಭದಾಯಕವಾಗಿದ್ದರೆ ಅದನ್ನು ನಾವು ಗಿಡ ಮಾಡಬಹುದು. ಮತ್ತೆ ಭಾರತ ಸರ್ಕಾರ ಇದನ್ನು ಅದನ್ನು ಈಗ
0: ಪ್ರೋತ್ಸಾಹಿಸ್ತಾ ಇದೆ.
1: ಅವಾಗ ಈ ತರ ಸಮಸ್ಯೆಗಳಿದ್ದಾಗ್ಲೂ ತೋಟಗಳಲ್ಲಿ ಬಳ್ಳಿಗಳಿದೆ ಅಂದ್ರೆ ಕ್ರಾಪ್ ಬರಬೇಕು. ಇದು ಬಳ್ಳಿಗಳು ಚೆನ್ನಾಗಿದಾವೆ ಇಲ್ಲ ಅಂತಿಲ್ಲ, ಆದ್ರೆ ಕ್ರಾಪ್ ಇಲ್ಲದೆ ಇದ್ದಾಗ ಚೆನ್ನಾಗಿ ಬೆಳೀತಾವೆ ಅದು ಬೇರೆ ವಿಷಯ. ಬಟ್ ಕ್ರಾಪ್ ಬರೋ ಬಳ್ಳಿಗಳು ಆ ತರ ತೋಟದಲ್ಲಿ ಉಳ್ಕೊಂಡಿದ್ರೆ ಅದನ್ನ ನಾವು ಮಾಡ್ಬೋದು. ಸೊ ಮತ್ತೆ ಈ ಮಳೆಗಾಲ ಜಾಸ್ತಿ ಆಗ್ತಾ ಇದೆ, ಮೆಣಸಿನಲ್ಲಿ ಏನೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನಾವು ಆಗಸ್ಟ್ ಅಲ್ಲಿ ಇದ್ದೇವೆ, ನಾನು ಆಗ್ಲೇ ಹೇಳ್ದಂಗೆ ಬೋರ್ಡೋ ಮಾಡಬೇಕು, ಸಿಒಸಿ ಡ್ರೆಂಚ್ ಮಾಡಬೇಕು, ಬಸಿಗಾಲುವೆ
0: ತೆಗಿಬೇಕಾಗುತ್ತೆ,
1: ಸ್ವಚ್ಛ ಮಾಡ್ಕೊಬೇಕು. ಈ ಮೂರು ಬಹಳ ಮುಖ್ಯ. ಆನಂತರ ನಾವು ಸೆಪ್ಟೆಂಬರ್ಗೆ ಹೋದ ತಕ್ಷಣ ಗೊಬ್ಬರವನ್ನು ಕೊಡಬೇಕು.
0: ಸೆಪ್ಟೆಂಬರ್ಗೆ ಅಂದ್ರೆ ಮಳೆಗಾಲದ ಪ್ರಾರಂಭದಲ್ಲಿ, ಮಳೆಗಾಲದ ನಂತರ ಕೊಡಬೇಕಾಗತ್ತೆ
1: ಗೊಬ್ಬರ ಕೊಡಬೇಕಾಗತ್ತೆ. ಸೊ ಆನಂತರ ಕಾಂಪೋಸ್ಟ್ ಕೊಡಬೇಕು. ಸೊ ಆನಂತರ ಮೈಕ್ರೋ ನ್ಯೂಟ್ರಿಯಂಟ್ ನಾವು ಪೆಪ್ಪರ್ ಸ್ಪೆಷಲ್ ಅನ್ನು ಮಾಡಿದ್ದೇವೆ 5 g/L ಮತ್ತೆ ಎನ್ ಪಿ ಕೆ 12-45, 0-0-52 ಅಥವಾ ಪೊಟ್ಯಾಶ್ ಜಾಸ್ತಿ ಇರುವಂತ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಅನ್ನ ಅದು 1 kg ಹಾಕಿ 0-0-52 ಅಂತ ಬರುತ್ತೆ, 12-0-45 ಅದು ಯಾವ್ದಾದ್ರು 1 kg ಪೆಪ್ಪರ್ ಸ್ಪೆಷಲ್ 1 kg ಹಾಕಿ ಸಿಂಪಡಣೆ ಮಾಡ್ಬೋದು. ಅಥವಾ ಯಾವುದೇ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಏನು ಕಂಪನಿಗಳದ್ದು ಸಿಗುತ್ತೆ ಅದನ್ನು ಅವ್ರು ಏನು ರೆಕಮೆಂಡ್ ಮಾಡಿರ್ತಾರೆ ಅದರ ಪ್ರಕಾರ ನಾವು ಸೆಪ್ಟೆಂಬರ್ನಲ್ಲಿ ಒಂದು ಸಿಂಪಡಣೆ ಮಾಡಿದ್ರೆ ಗಿಡ ಹಳದಿ ಆಗೋದಿಲ್ಲ, ಚೆನ್ನಾಗಿರುತ್ತೆ.
0: ಅಂದ್ರೆ ಕೊತ್ತು ಮತ್ತೆ ಎಲೆಗಳು ಎರಡರಲ್ಲೂ
1: ಮಾಡಬೇಕು
0: ಬಳ್ಳಿಗಳಿಗೆಲ್ಲ,
1: ತಾಳೆಗಳಿಗೆ, ಅದು ಬಹಳ ಮುಖ್ಯವಾದ ಕೆಲಸ. ಆನಂತರ ರನ್ನರ್ಸ್ ಇದ್ರೆ ಕಟ್ಕೋಬೇಕು. ಇನ್ನೊಂದು ಅಂತ ಹೇಳಿದ್ರೆ ಯಾವ್ದಾದ್ರು ಸ್ಕೇಲ್ ಇನ್ಸೆಕ್ಟ್ಸ್ ಏನಾದ್ರು ಬಂದ್ರೆ ಅದಕ್ಕೆ ಇಮಿಡೋಕ್ಲೋರೋಕ್ವಿಡ್ 0.5 ml/L ಅದನ್ನು ಹೊಡ್ಕೊಂಡ್ರೆ ಹುಳಗಳದು ಸಮಸ್ಯೆ ಕಡಿಮೆ ಆಗುತ್ತೆ.
0: ಅಂದ್ರೆ ಮಳೆ ಸ್ವಲ್ಪ ಇಳಿಮುಖ ಆದಾಗ ಕೀಟಗಳು ಹಾವಳಿ ಜಾಸ್ತಿ ಆಗುತ್ತೆ,
1: ಮೀಡಾ ಕ್ಲೋರೋಪೀಡ್ ಹೊಡ್ಕೊಬಹುದು. ಬಟ್ ನೀವು ಕುಯ್ಯೋದಕ್ಕಿಂತ ಅಟ್ಲೀಸ್ಟ್ ಒಂದ್ 2-3
0: ಹಿಂದೆ ನಿಲ್ಲಿಸ್ಬೇಕು ಅದನ್ನ,
1: ಆಮೇಲೆ ಹೊಡಿಬಾರ್ದು. ಅದರಿಂದ ಈ ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ಹೂವು ಲೇಟ್ ಆಗಿ ಬಂದಿದೆ, ಸೊ ಒಂದ್ ಸ್ವಲ್ಪ ಕುಯ್ಯೋದು ಲೇಟ್
0: ಆಗ್ಬೋದು. ಹೋಗ್ಬಹುದು
1: ಈ ವರ್ಷ ಏನಾಗುತ್ತೆ ಸ್ವಲ್ಪ ಕಡಿಮೆ ಬೆಳೆ ಆಗ್ಬೋದು, ಬಟ್ ಬೆಳೆ ಬರುತ್ತೆ ಯಾಕಂದ್ರೆ ಬಿಸಿಲು ಬರ್ತಾನೆ
0: ಇದೆ,
1: ದಿನ ಮೋಡ ಬರಲಿಲ್ಲ. ಜುಲೈನಲ್ಲಿ ನಮಗೆ 30 ದಿನದಲ್ಲಿ 15 ದಿನ ಬಿಸಿಲಿದೆ, ಅದನ್ನು ಹೆಲ್ಪ್ ಆಗುತ್ತೆ. ಈಗ ಆಗಸ್ಟ್ ನಲ್ಲಿ ತಿರ್ಗ ಬಿಡುವು ಕೊಟ್ರೆ ಅದು ಮೆಣಸು ಆಗುತ್ತೆ, ಇಲ್ಲ ಅಂತಿಲ್ಲ. ಅದರಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ರೆ ಮೆಣಸಲ್ಲಿ ಆದಾಯವನ್ನ ಪಡ್ಕೊಬಹುದು. ಮತ್ತೆ ಗಿಡ ನೆಡೋ ಕಾಲ ಇದು, ಸೊ ಗಿಡವನ್ನ ಆದಷ್ಟು ಬೇಗ ನೆಟ್ಕೊಬೇಕು. ಒಳ್ಳೆ ನರ್ಸರಿಯಿಂದ ತಂದು ಒಳ್ಳೆ ತಳಿಗಳನ್ನ ಇತ್ತೀಚೆಗೆ ಅಂದ್ರೆ ಎಸ್ ಆರ್ ಚಂದ್ರ ಇದೆ, ತೇವಂ ಇದೆ, ಕೂರ್ಗೆಕ್ಸ್ ಇಲ್ಲಿದೆ, ಸೊ ಇಂಥ ತಳಿಗಳು. ಮತ್ತೆ ಪನ್ನೂರು 1 ವಿಜಯ್ ಅಂತ ಬಂದಿದೆ, 8-9-10 ಬಂದಿದೆ. ಸೊ ಸುಮಾರು ನರ್ಸರಿಗಳಲ್ಲಿ ಸಿಗ್ತಾ ಇದೆ, ಅದನ್ನು ತಗೊಂಡ್ಬಂದು ಇಟ್ಕೊಳ್ಳೋದು ಉತ್ತಮ.
0: ಇನ್ನು ಮಳೆ ಕಡಿಮೆ ಆದಂತ ಪರಿಸ್ಥಿತಿಯಲ್ಲಿ ಏನೇನು ಕ್ರಮ ಅನುಸರಿಸಬಹುದು ಅಂತೀರಿ?
1: ಮಳೆ ಕಡಿಮೆ ಆಗ್ತು ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಇರೋರು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಕೊಡ್ಬೇಕಾಗತ್ತೆ. ಸೊ ಎರಡನೇದು ನಾವು ಕಾಂಪೋಸ್ಟ್ ಕೊಟ್ಟು ಅರ್ಥಿಂಗ್ ಅಪ್ ಮಾಡಿ ಮಲ್ಚಿಂಗ್ ಮಾಡ್ಕೊಬೇಕಾಗ. ಮೂರನೇದು ಮಳೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ 3% ಸ್ಪ್ರೇ ಲೈಮ್ ಅನ್ನು ನೀರಿಗೆ ಕಲಸಿ
0: ಸುಣ್ಣ. ಏನು ಅನುಕೂಲ ಆಗುತ್ತೆ ಅದರಿಂದ?
1: ಅದರಿಂದ ಏನಾಗುತ್ತೆ, ಬೆಳೆ ಮೇಲೆ ವೈಟ್ ಆಗುತ್ತೆ, ಬೆಳಕು ಹಿಂದೆ ಹೋಗುತ್ತೆ, ಹಳದಿ ಆಗೋದು ಕಡಿಮೆ ಆಗುತ್ತೆ, ಮತ್ತೆ ಫೋಟೋಸಿಂಥಸಿಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ಗಿಡ ಸ್ಟ್ರೆಸ್ ಆಗಲ್ಲ, ಅದು 1-15 ದಿನ ಹೆಲ್ಪ್ ಮಾಡುತ್ತೆ. ಅಥವಾ 0.5% ಪೊಟಾಶಿಯಂ ನೈಟ್ರೇಟ್ ಅನ್ನೋದು ನಾವು ಮಾಡಬಹುದು.
0: ಅದರಿಂದ ಏನು ಅನುಕೂಲ ಆಗುತ್ತೆ?
1: ನ್ಯೂಟ್ರಿಷನ್ ಸಿಕ್ಕದಂಗೆ ಆಗುತ್ತೆ,
0: ಅಂದ್ರೆ ಪೊಟಾಶಿಯಂ ಸಿಗುತ್ತೆ, ಸಾರಜನಕನು
1: ಸಿಗುತ್ತೆ. ನ್ಯೂಟ್ರಿಷನ್ ಸಿಗೋದ್ರಿಂದ ಅದು ಒಂದು 10-15 ಡೇಸ್ ಆ ಡ್ಯಾಮೇಜ್ ಅನ್ನ ಪೋಸ್ಟ್ಪೋನ್ ಮಾಡುತ್ತೆ. ಅಥವಾ ಪೊಟಾಶಿಯಂ ಕ್ಲೋರೈಡ್ ಅನ್ನು ಸುತ ನೀವು ಮಾಡಬಹುದು, SOP ಬರುತ್ತೆ, ಸಲ್ಫೇಟ್ ಆಫ್ ಪೊಟಾಶ್ ಮಾಡಬಹುದು ಅಥವಾ ಮುರೇಟ್ ಆಫ್ ಪೊಟಾಶ್ ಮಾಡಬಹುದು. ಸೊ ಇವೆಲ್ಲ ಎಲ್ಲ 1% ಸೊಲ್ಯೂಷನ್ ಮಾಡಿಕೊಂಡು ಸಾಧ್ಯ ಆದಷ್ಟು ಗಿಡಗಳಿಗೆ ಹೊಡಿತಾ ಇದ್ರೆ ಚೆನ್ನಾಗಿ ಬರುತ್ತೆ.
0: ಮತ್ತೆ ತೇವಾಂಶ ಕಡಿಮೆ ಇದ್ದಾಗ ನಾವು ತೇವಾಂಶದ ಸಂರಕ್ಷಣೆ ಕಡೆಗೆ ಗಮನ ಕೊಡಬೇಕಾಗ.
1: ಹೌದು, ಮಲ್ಚಿಂಗ್ ಮಾಡಬೇಕು,
0: ಬುಡಕ್ಕೆ ತರಗೆಲೆಗಳು ಹಾಕ್ಬೋದು,
1: ಮಣ್ಣನ್ನು ಕೊಟ್ಟು ಮಲ್ಚಿಂಗ್ ಮಾಡಿ ಮೆಣಸಿನಲ್ಲಿ ಡ್ರೈನೇಜ್ ಮೊದಲೇ ಮಾಡಿರ್ತವೆ. ಸೊ ಹಿಂಗೆ ಗುಂಡಿಗಳಿದ್ರೆ ಅದನ್ನು ಸೋಸಿ ಮಾಡಿ ಮಾಡ್ಕೊಂಡಿರ್ತವೆ, ಅದರಿಂದ ಮಾಯಿಶ್ಯ ಕನ್ಸರ್ವೇಷನ್ ಆಗುತ್ತೆ. ಸೊ ಮೆಣಸಿನಲ್ಲಿ ನನ್ನ ಪ್ರಕಾರ ಒಳ್ಳೆ ಕ್ರಾಪ್ ಬಂದ್ರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ನೀರು ಕೊಡ್ಬೇಕಾಗುತ್ತೆ. ಒಳ್ಳೆ ಬೆಳೆ
0: ಚೆನ್ನಾಗಿ ಕೊತ್ತುಗಳೆಲ್ಲ ಚೆನ್ನಾಗಿದ್ರೆ
1: ಚೆನ್ನಾಗಿದ್ರೆ, ಯಾಕೆಂದ್ರೆ ಅದು ಕಾಳು ಒಂಥರ ಒಣಗ್ದಂಗೆ ಆಗ್ಬಿಡುತ್ತೆ. ಅದರಿಂದ ನೀರು ಕೊಟ್ಕೊಂಡು ಬೆಳೆ ಕೂಗೋ ಗಂಟೆ ನೀರು ಕೊಟ್ಕೊಂಡು ಕುಯ್ದ್ರೆ
0: ಎಷ್ಟು, ಒಂದು 15 ದಿನಕ್ಕೆ ಒಂದ್ಸರಿ ಕೊಡ್ತಾ ಇರ್ಬೇಕು?
1: 15 ದಿನಕ್ಕೆ ಒಂದ್ಸರಿ ಕೊಟ್ರೆ ಸಾಕು,
0: ಅದು ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ.
1: ಹೌದು, ಅಂದ್ರೆ ಒಳ್ಳೆ ಬೆಳೆ ಇದ್ರೆ, ಅಂದ್ರೆ ಬೆಳೆ ಇಲ್ಲದೆ ಇದ್ದಾಗ ಏನಾಗಲ್ಲ, ಬೆಳೆ ಇದ್ದಾಗ ಅದ್ರ ಅಡ್ವಾಂಟೇಜ್ ತಗೋಬಹುದು.
0: ಅಂದ್ರೆ ಕೊಡ್ಲಿಲ್ಲ ಅಂದ್ರೆ ಕೊತ್ತುಗಳು ಏನಾದ್ರು ಬಿದ್ದು ಹೋಗ್ತಾವ?
1: ಕೊತ್ತುಗಳು ಬಿದ್ದು ಹೋಗ್ತವೆ, ಮತ್ತೆ ಕಾಳುಗಳು ಸಣ್ಣ ಆಗ್ಬಿಡ್ತವೆ,
0: ಸರಿಯಾಗಿ ಅವು ತುಂಬಿಕೊಳ್ಳಲ್ಲ
1: ಅಥವಾ ಬಲಿಯೋದಿಲ್ಲ.

0: ಆದ್ರಿಂದ ಅವಾಗ ನೀರು ಕೊಡ್ತಾರೆ,
1: ಗಾತ್ರನೂ ಬರಲ್ಲ,
0: ಗಾತ್ರ ಬರಲ್ಲ. ಇತ್ತು ವಿಂಟರ್ ಇರಿಗೇಷನ್ ಅಂತ ಮಾಡ್ತಾ ಇದ್ರು. ಸೊ ಅದನ್ನ ತುಂಬಾ ರೈತರು ಅಡಾಪ್ಟ್ ಮಾಡ್ಕೊಳ್ತಾರೆ, ಅಂದ್ರೆ ಬೆಳೆ ನೋಡ್ಕೊಂಡು ಉತ್ತಮವಾಗಿ ಕಾಫಿ ಇದ್ರೆ ಉತ್ತಮವಾಗಿ ಮೆಣಸಿದ್ರೆ ಅಂತ ರೈತರು ವಿಂಟರ್ ಇರಿಗೇಷನ್ ಅಂತ
1: ಚಳಿಗಾಲದಲ್ಲಿ
0: ಮಾಡ್ತಾರೆ. ಅದನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಬೆಳೆ ಕಡಿಮೆ ಆಗಿ ಮಳೆನೂ ಕಡಿಮೆ ಆಗ್ಬಿಟ್ರೆ ನೀರು ಇದ್ದವರು ಮಾಡ್ತಾರೆ.
1: ಇನ್ನೊಂದು ಡಾಕ್ಟರ್ ವೆಂಕಟೇಗೌಡ ಅವರೇ, ಮುಖ್ಯವಾಗಿ ನಮ್ಮ ರೈತರಿಂದ ಒಂದು ಏನು ಕೇಳ್ತಾ ಇದ್ದೀವಿ, ನಮ್ಮದು ಎಲ್ಲ ಚೆನ್ನಾಗಿರುತ್ತೆ ಬೆಳೆ, ಆದರೆ ಮಳೆ ಕಡಿಮೆ ಆದಮೇಲೆ ಇಡೀ ಬಳ್ಳಿಗಳು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ನಿಧಾನವಾಗಿ ಇಡೀ ಬಳ್ಳಿನೇ ಒಣಗೋಗ್ಬಿಡುತ್ತೆ, ಏನು ಕಾರಣ ಇರ್ಬೋದು ಇದಕ್ಕೆ ಅಂತೀರಿ?
0: ಒಂದು ಕ್ವಿಕ್ ವಿಲ್ಟ್ ಅಂತ ಹೇಳ್ತಾರೆ, ಅದು ನಾನು ಆಗಲೇ ಹೇಳಿದೆ ನಿಮಗೆ.
1: ಅದು ಶೀಘ್ರ ಸ್ವರ್ಗ ರೋಗ,
0: ಶೀಘ್ರ ಸ್ವರ್ಗ ರೋಗ, ಅದು ಕೊಳೆ ರೋಗ, ಪಾದ ಕೊಳೆ
1: ಅಂದ್ರೆ ಅದು ಬೇಗ ಬಂದ್ಬಿಡುತ್ತೆ,
0: ಅದು ಬೇಗ ಬಂದಿರುತ್ತೆ, ಮತ್ತೆ ಎಲೆಗಳು ಬಿದ್ದೋಗುತ್ತೆ. ಬಟ್ ನೀವು ಹೇಳ್ತಾ ಇರೋದು ಅಥವಾ ರೈತರು ಹೇಳ್ತಾ ಇರೋದು ಬೇರೆ ತರ. ಅದೇನಾಗ್ತಾ ಇದೆ ಅಂದ್ರೆ, ಇತ್ತೀಚೆಗೆ ನಮ್ಮ ತೋಟಗಳಲ್ಲಿ ನಾವು ತುಂಬಾ ನೆರಳನ್ನ ತೆಗೆದ್ವಿ. ಸೊ ಕಾಫಿ ರೇಟ್ ಬಂದ್ಮೇಲೆ ಇನ್ನೂ ಜಾಸ್ತಿ ತೆಗಿತಿದ್ದಾರೆ. ಸೊ ಮೆಣಸಿಗೆ ಬೆಳಕು ಜಾಸ್ತಿ ಆಯ್ತು. ಸೊ ಅವಾಗ ಏನಾಗ್ತಾ ಇದ್ರೆ ಆ ಬೆಳಕಿನ ಅದ್ರ ಜೊತೆಗೆ ಒಳ್ಳೆ ಮಳೆ ಆಗ್ತಾ ಇಲ್ಲ. ಸೊ ಆದ್ರಿಂದ ಅದು ಆ ಗಿಡ ಹಳದಿ ಆಗ್ತಾ ಇದೆ,
1: ಅಂದ್ರೆ ಒಣ ವಾತಾವರಣ ಉಂಟಾಗುತ್ತೆ,
0: ಜಾಸ್ತಿ ಆಗ್ತಾ ಇದೆ. ಅದರಿಂದ ಆ ಗಿಡಕ್ಕೆ ಏನಾಗುತ್ತೆ, ಫೋಟೋ ಸಿಂಥೆಟಿಕ್ ಇನ್ಹಿಬಿಷನ್ ಅಂತ ಆಗುತ್ತೆ.
1: ಜಾಸ್ತಿ ಬೆಳಕು ಆದಾಗ
0: ಫೋಟೋ ಆಕ್ಸಿಡೇಷನ್ ಆಫ್ ಕ್ಲೋರೋಫಿಲ್ ಅಂತ ಆಗುತ್ತೆ.
1: ಅಂದ್ರೆ ಎಷ್ಟು ನೆರಳಿರ್ಬೇಕಾಗುತ್ತೆ ಕರಿಮೆಣಸಿಗೆ?
0: ಒಂದು 50% ನೆರಳು ಬೇಕಾಗುತ್ತೆ.
1: ಅಂದ್ರೆ ಸೋಸಿ ಬರೋ ನೆರಳು,
0: ನೆರಳು ಬೇಕಾಗುತ್ತೆ.
1: ಅತಿ ನೆರಳು ಇರಬಾರ್ದು, ಅತಿ ಬಿಸಿಲು
0: ಇರಬಾರ್ದು. ಸೊ ಆದ್ರೆ ನಾವೆಲ್ಲ ಏನ್ ಮಾಡಿದ್ವಿ, ನೆರಳು ತೆಗೀರಿ ಅಂದ್ವಿ. ಇತ್ತೀಚೆಗೆ ತೆಗಿಬೇಡಿ ಅಂತೇವೆ. ಯಾಕೆಂತ ಹೇಳಿದ್ರೆ ಅಲ್ಲಿ ತೆಗಿದೇ ಇದ್ರೆ ಒಂದು ನಡೆಯುತ್ತೆ ಅಂದ್ರೆ ಪ್ರಭಷ್ಟ ತೋಟಗಳಲ್ಲಿ ಅರಬಿಕದಲ್ಲಿ ತೆಗಿಬೇಕಾಗುತ್ತೆ. ಪ್ರಭಷ್ಟದಲ್ಲಿ ನೆರಳು ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಬಟ್ ರಭಷ್ಟ ಈಲ್ಡ್ ಕಡಿಮೆ ಆಗುತ್ತೆ ಅಂತ ಹೇಳಿ ಫುಲ್ ತೆಗಿತಾ ಇದ್ದಾರೆ. ಅದರಿಂದ ಬೆಳೆ ತೋಟಗಳು ಹಳದಿ ಆಗ್ತಾ ಇದೆ. ಸೊ ಕಾಲಕ್ರಮೇಣ ನಾವು ನೆರಳನ್ನ ಕಡಿಮೆ ತೆಗೆಯೋದನ್ನ ಕಡಿಮೆ ಮಾಡಬೇಕಾಗುತ್ತೆ ಪ್ರಭಷ್ಟದಲ್ಲಿ. ಸೊ ಯಾಕೆಂದ್ರೆ ಮೊದಲೇ ಅಲ್ಲೊಂದು ಇಲ್ಲೊಂದು ಬಳ್ಳಿ ಇರುತ್ತೆ, ಒಂದು ಎಕರೆ 40-50 ಇರುತ್ತೆ, 40-50 ಮರ ಇರುತ್ತೆ, ಅದರದ್ದು ನೆರಳು ತೆಗೆದ್ಬಿಟ್ರೆ ಓಪನ್ ಆಗ್ಬಿಡುತ್ತೆ ತೋಟ. ಸೊ ಅದರಿಂದ ಆದಷ್ಟು ತೆಗಿಬೇಡಿ ಅಂತ. ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು 10 ಎಕರೆಯನ್ನ ಒಂದು 50% ಶೇಡ್ ಅಲ್ಲಿ ಬೆಳಿಬೇಕು. ನಾವು ಇನ್ನೊಂದು 10 ಎಕರೆ ಬೇಕಿದ್ರೆ ಓಪನ್ ಮಾಡಿ ಅಲ್ಲಿ ಮೆಣಸು ಬರಲ್ಲ, ಕಾಲಕ್ರಮೇಣ ಹೋಗ್ಬಿಡುತ್ತೆ. ಬಟ್ ಒಂದು 10 ಎಕರೆಯಲ್ಲಿ ಆದ್ರೆ ಮೆಣಸು, 20 ಎಕರೆ ಇರೋನ್ಗೆ ಒಂದು 10 ಎಕರೆಯಲ್ಲಿ ಎರಡು ಕ್ರಾಪ್ ಅನ್ನ ಬರೋ ತರ ಪ್ಲಾನ್ ಮಾಡಿದ್ರೆ ನೆರಳು ಇಟ್ಕೊಂಡ್ರೆ ಬರುತ್ತೆ. ಪ್ರದರ್ಶನದಲ್ಲಿ ಇರಿಗೇಷನ್ ನಾವು ಮಾಡೋದ್ರಿಂದ 2 ರೌಂಡ್ ಇರಿಗೇಷನ್ ಮಾಡ್ತೀವಿ, ಇನ್ನೊಂದು 2 ರೌಂಡ್ ನಾವು 3 ರೌಂಡ್ ಮಾಡಿದ್ರೆ ಒಳ್ಳೆ ಮೆಣಸು ಆಗುತ್ತೆ. ಸೊ 2 ರೌಂಡ್ ಸಾಕಾಗಲ್ಲ ಮೆಣಸಿಗೆ, ಸಮ್ಮರಲ್ಲಿ ನಾವು 2-3 ರೌಂಡ್ ಕೊಟ್ರೆ ಒಳ್ಳೆ ಮೆಣಸಾಗುತ್ತೆ, ದುಡ್ಡು ಆಗುತ್ತೆ. ಒಂದು 250-300 ಕೆಜಿ ಒಬ್ಬ ಮನುಷ್ಯ 1 ಎಕರೆಯಲ್ಲಿ ಕುಯ್ದರೆ ಒಳ್ಳೆ ದುಡ್ಡು ಆಗುತ್ತೆ. ಏನು ಕಾಫಿಯಲ್ಲಿ ತಗೋತಾರೆ ಅದೇ ತರ ಇದರದ್ದು ದುಡ್ಡು ಆಗುತ್ತೆ.
1: ಇನ್ನು ನಿಧಾನ ಸ್ವರ್ಗ ರೋಗ ಎಷ್ಟು ಮಟ್ಟಿಗೆ ಇದೆ ಅಂತಾರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ?
0: ಇತ್ತೀಚೆಗೆ ಏನಾಗಿದೆ ಅಂದ್ರೆ, ನಿಧಾನ ಸ್ವರ್ಗ ರೋಗ ಇದೆ, ಅದ್ರ ಜೊತೆಗೆ ವೈರಸ್ ಪ್ರಾಬ್ಲಮ್ ಆಗಿದೆ. ಸೊ ಯಾವಾಗ ನಾವು ತೋಟವನ್ನು ಎಕ್ಸ್ಪೋಸ್ ಮಾಡ್ತೇವೆ, ವೈರಸ್ ಎಕ್ಸ್ಪ್ರೆಷನ್ ಜಾಸ್ತಿ ಆಗ್ಬಿಟ್ಟು ಅದು ಹಳದಿ ಆಗ್ತಿದೆ. ಅದು ನಿಧಾನ ಸ್ವರ್ಗ ರೋಗ ಅಲ್ಲ,
1: ವೈರಸ್ ರೋಗ. ಅದು
0: ವೈರಸ್ ಇಂದ ಎಲೆಗಳು ಎಕ್ಸ್ಪ್ರೆಷನ್ ಜಾಸ್ತಿ ಆಗಿ ಹಳದಿ ಆಗ್ಬಿಟ್ಟು ಆ ಎಲೆಗಳನ್ನು ಮುಟ್ಟಿದ್ರೆ ಅಥವಾ ತಗೊಂಡು ಕ್ರಶ್ ಮಾಡಿದ್ರೆ ಒಂದು ತರ ಸೌಂಡ್ ಬರುತ್ತೆ. ನಾರ್ಮಲಿ ಮೆತ್ತೆ ಇರೋಲ್ಲ, ಏನೋ ನೀವು ಕಡ್ಡಿ ಮುರಿದಂಗೆ ಸೌಂಡ್ ಬರುತ್ತೆ. ಅದು ವೈರಸ್ ಇಂದ
1: ಆಗುತ್ತೆ, ಎಲೆಗಳು ಪುಡಿಪುಡಿ ಆದಂಗೆ,
0: ಪುಡಿಪುಡಿ ಆದಂಗೆ ಆಗುತ್ತೆ. ಅದು ವೈರಸ್ ಇಂದ
1: ಅಂದ್ರೆ ಎಲೆಗಳು ಮುರಿದಂಗೆ ಆಗುತ್ತೆ.
0: ಹೌದು, ಅದು ವೈರಸ್ ಇಂದ ಆಗ್ತಾ ಇರೋದು. ವೈರಸ್ ಇಂದ ನಾವು ಹತೋಟಿ ಮಾಡಬೇಕು ಅಂದ್ರೆ ನೆರಳು ತರಬೇಕು,
1: ನೆರಳು ಇರಲಿಬೇಕು,
0: ನೆರಳು ಬೇಕು, ನೀರು ಕೊಡಬೇಕು, ಮತ್ತೆ ನ್ಯೂಟ್ರಿಷನ್
1: ಪೋಷಕಾಂಶಗಳು
0: ಕೊಡ್ಬೇಕು. ಅವಾಗ ಇದ್ರದ್ದು ಎಕ್ಸ್ಪ್ರೆಷನ್ ಕಡಿಮೆ ಆಗುತ್ತೆ. ವೈರಸ್ ಆಗ್ಲೇ ಇದೆ, ಇಲ್ಲ ಅಂತಿಲ್ಲ, ಬಟ್ ಎಕ್ಸ್ಪ್ರೆಷನ್ ಆಗೋದು ಓಪನ್ ಆದಾಗ.
1: ಅಂದ್ರೆ ನಮ್ಮ ಗಿಡಗಳು ದುರ್ಬಲ ಆದಾಗ ವೈರಸ್ ಜಾಸ್ತಿ ಆಗುತ್ತೆ.
0: ಹೌದು, ಅದರಿಂದ ನಾವ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು
1: ಗಿಡಗಳು ತಾಕತ್ ಮಾಡ್ಬೇಕು.
0: ಅದನ್ನ ಎಕ್ಸ್ಪೆರಿಮೆಂಟ್ ಆಗಿ ಮಾಡಿದ್ವಿ. ಏನ್ ಮಾಡಿದ್ವಿ, 15 ಕೆಜಿ ಕಾಂಪೋಸ್ಟ್ ಕೊಟ್ವಿ. ಅದಕ್ಕೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾಸ್ ಅನ್ನ ಆಡ್ ಮಾಡಿದ್ವಿ, ಟ್ರೈಕೋಡರ್ಮ ಆಡ್ ಮಾಡಿ ಅದಕ್ಕೇನೆ ಒಂದೊಂದು ಗಿಡಕ್ಕೆ 15 ಕೆಜಿ ಕೊಟ್ವಿ. ಮತ್ತೆ 2 ಸಾರಿ ಮೈಕ್ರೋ ನ್ಯೂಟ್ರಿಯಂಟ್ ಅನ್ನ ನಮ್ಮ ಪೆಪ್ಪರ್ ಸ್ಪೆಷಲ್ ಅನ್ನು ವರ್ಷಕ್ಕೆ 2 ಸಾರಿ ಹೊಡೆದ್ವಿ. ಅದ್ರ ಜೊತೆಗೆ 4 ಸಾರಿ ನೀರನ್ನ ಕೊಡ್ಲಿಕ್ಕೆ ಮಾಡಿದ್ವಿ ವ್ಯವಸ್ಥೆ ಸಮ್ಮರಲ್ಲಿ. ಸೊ ಅವಾಗ ಏನಾಯ್ತು, ಅದು ರಿಕವರಿ ಆಯ್ತು. ಅಂದ್ರೆ ನಾವೇನ್ ಪ್ರೂವ್ ಮಾಡಿದ್ವಿ ಅಂದ್ರೆ, ಮೈಲ್ಡ್ ಸಿಂಪ್ಟಮ್ ಇದ್ರೆ ವೈರಸ್ ಇದೆ, ಅದನ್ನ ನಾವು ಸಸ್ಟೈನ್ ಮಾಡಬಹುದು ಅಂತ ತೋರಿಸಿದ್ವಿ. ಯಾವ್ದು ಪ್ರಕಾರ, ಕಾಂಪೋಸ್ಟ್ ಅನ್ನ ಕೊಟ್ವಿ, ಪಿಜಿ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾ ಕೊಟ್ವಿ, ಟ್ರೈಕೋಡರ್ಮನ್ನು ಕೊಟ್ವಿ, ಅದ್ರ ಜೊತೆಗೆ ನಾರ್ಮಲ್ ರೆಕಮೆಂಡೆಡ್ ಫರ್ಟಿಲೈಸರ್ ಕೊಟ್ವಿ, ಅದ್ರ ಜೊತೆಗೆ 2 ಸಾರಿ ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ ಮಾಡಿದ್ವಿ. ಪೇಪರ್ ಸ್ಪೆಷಲ್ ಏನ್ ಮಾಡಿದ್ರು ಅದನ್ನು ಮಾಡಿದ್ವಿ. ಅದನ್ನ ಮಾಡಿ 4 ಸಾರಿ ನೀರು ಕೊಟ್ವಿ. ಅವಾಗ ಅದು ಆ ಗಿಡ ಎಲ್ಲ ರಿಕವರಿ ಆಗಿ ಒಳ್ಳೆ ಇಳುವರಿ

0: ಅದನ್ನ ನಾವು ಮಾಡಿ ತೋರಿಸಿದ್ವಿ. ಬಟ್ ಸಿವಿಯರ್ ಆಗಿ ಆಗಲೇ ಅದು ಎಲೆನೇ ಇಲ್ಲ, ಎಲೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ಕುಯ್ದ್ರೆ ಏನು ಸಿಗಲ್ಲ ಅಂತ ಗಿಡದನ್ನೆಲ್ಲ ತೆಗೆದಾಕ್ಬೇಕು. ಅದನ್ನ ಇಟ್ಕೊಂಡು ಎಲ್ಲ ಕೆಲಸ ಮಾಡೋದು ಏನು ಅಂತ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಕುಯ್ದ್ರೂ ದುಡ್ಡಾಗಲ್ಲ, ಅಂದ್ರೆ ಕುಯ್ದು ಖರ್ಚುನು ಸಿಗಲ್ಲ. ಅದು ಅಂತ ಗಿಡಗಳನ್ನ ತೆಗಿಬೇಕು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಗಿಡ ನೆಟ್ಟಿದ್ದನ್ನ ಎರಡನೇ ಮೂರನೇ ವರ್ಷಕ್ಕೆ ಹಳದಿ ಆಗ್ತಾ ಇದೆ. ಅದು ಒಂಥರ ಕಷ್ಟದ ಪರಿಸ್ಥಿತಿ. ಸೊ ಅಟ್ಲೀಸ್ಟ್ ಹೊಸ ಗಿಡ ನೆಟ್ಟಾಗ ಅದು ಚೆನ್ನಾಗಿ ಬರ್ತಾ ಇದ್ರೆ ಒಳ್ಳೇದಿತ್ತು. ಬಟ್ ಏನಾಗ್ತಾ ಇದೆ ಅಂದ್ರೆ, ವೈರಸ್ ಗಿಡದಿಂದನೇ ನಾವು ಗಿಡ ಮಾಡೋದ್ರಿಂದ ಅದು ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಇತ್ತೀಚೆಗೆ ಏನ್ ಹೇಳ್ತೇವೆ, ಬೇರೆ ಕಡೆಯಿಂದ ಈಗ ಅಡಿಕೆ ತೋಟಗಳಲ್ಲಿ ವೈರಸ್ ಎಕ್ಸ್ಪ್ರೆಷನ್ ಕಡಿಮೆ, ಅಲ್ಲಿಂದ ಗಿಡ ತಂದು ಈ ತೋಟಗಳಲ್ಲಿ ನೆಡಿ ಅಂತ ಹೇಳ್ತಾ ಇದ್ದಾರೆ. ಸಿರ್ಸಿ ಕಡೆಯಿಂದ, ಶಿವಮೊಗ್ಗ ಸಾಗರ ಆ ಕಡೆಯಲ್ಲಿ ಅಡಿಕೆ ತೋಟದಲ್ಲಿ ಮೆಣಸು ಬೆಳೀತಾರೆ, ನೆರಳಲ್ಲಿ ಬೆಳೀತಾರೆ. ಅಲ್ಲಿಂದ ನರ್ಸರಿ ಗಿಡಗಳನ್ನು ಈ ಕಡೆ ಬರ್ತಾ ಇದೆ. ಸುಮಾರು 40 ಲಕ್ಷ ಗಿಡಗಳು ಪ್ಲಾಂಟಿಂಗ್ ಆಗ್ತಾ ಇದೆ. ವ್ಯವಸ್ಥೆಗಳೆಲ್ಲ ಆಗಿದೆ, ಅಂದ್ರೆ ಜನ ಗಿಡ ತಂದ್ಕೊಳ್ಳಿಕ್ಕೆ ಜನ ಇದ್ದಾರೆ, ನರ್ಸರಿ ಮಾಡ್ಲಿಕ್ಕೆ ಇದಾರೆ, ಗಡ್ಡಿ ಬೆಳೆಸಲಿಕ್ಕೆ ತೋಟಗಳಿದೆ ಆ ಭಾಗದಲ್ಲಿ. ಆಗಿ ಈಗ ಆ ಕಡೆಯಿಂದ ಸುಮಾರು 20-25 ಲಕ್ಷ ಗಿಡಗಳು ಅಲ್ಲಿಂದ ಬರ್ತಾ ಇದೆ. ನಮಗೆ ನರ್ಸರಿಗಳು ಇರುವಂತ ಪ್ರದೇಶಗಳಂದ್ರೆ ಬಾಗಲಪೇಟೆ, ಅದು ಬಿಟ್ರೆ ಆಲ್ದೂರು, ಇಲ್ಲೆಲ್ಲ ನರ್ಸರಿ ವಿಲೇಜಸ್ ಅಂತೇವೆ ನಾವು. ಇತ್ತೀಚೆ ಈ ಭಾಗದಲ್ಲಿ ವೈರಸ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ಸ್ವಲ್ಪ ನೋಡಿ ತಗೊಳ್ಳಿ ಅಂತ ಹೇಳ್ತೇವೆ.
1: ಅಂದ್ರೆ ನೆರಳು ನಿರ್ವಹಣೆ ಬಹಳ ಮುಖ್ಯ ಅಂತೀರ.
0: ಇತ್ತೀಚೆಗೆ ನೆರಳು ನಿರ್ವಹಣೆ ಮುಖ್ಯ. ಹಿಂದೆ ಏನಾಗ್ತಾ ಇತ್ತು ಅಂದ್ರೆ, ನೆರಳು ಜಾಸ್ತಿ ಇದ್ದು ಕ್ರಾಪ್ ಬರ್ತಾ ಇರ್ಲಿಲ್ಲ, ಅದರಿಂದ ನಾವು ನೆರಳು ತೆಗಿರಿ ಅಂದ್ವಿ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಮೋಸ್ಟ್ಲಿ ರೋಬಸ್ಟ್ ಆಗಿ ಒಳ್ಳೆ ರೇಟ್ ಬಂದ್ಮೇಲೆ ರೈತರು ಕೈಯಲ್ಲಿ ಹಣನೂ ಇದೆ, ನೆರಳಕ್ಕೆ ಖರ್ಚಾಗತ್ತೆ ಇಲ್ಲ ಅಂತ, ನೆರಳು ತೆಗಿಯೋಕೆ ದುಡ್ಡು ಖರ್ಚಾಗತ್ತೆ, ಅದನ್ನು ಮಾಡೋ ಅಷ್ಟು ಪರಿಸ್ಥಿತಿ ಬಂದು. ಬಟ್ ಒಂದು ನೆರಳು ತೆಗಿಯೋನು ನಮ್ಮ ಮಾತನ್ನು ಕೇಳ್ತಿಲ್ಲ, ಎಲ್ಲ ತೆಗೆದು ಬಿಡ್ತಾನೆ. ಅದನ್ನು ಒಂದ್ ಸ್ವಲ್ಪ ಬಿಡಪ್ಪ ಅಂದ್ರೂ ಇನ್ನೊಂದ್ಸರಿ ತೆಗಿ ಅಂತಾರೆ ಅಂತ ಉದ್ದೇಶದಿಂದ ಒಂದೇ ಒಂದ್ ಕಡ್ಡಿ ಬಿಟ್ಬಿಟ್ಟು ಅದು ತಪ್ಪು ಅನ್ಸುತ್ತೆ. ಒಂದ್ ಛತ್ರಿ ನೆರಳಿಟ್ಕೊಂಡಿದ್ರೆ ಆ ಗಿಡದ್ದು ಅದು ಆಗ್ತಾ ಇತ್ತು. ದೊಡ್ಡ ದೊಡ್ಡ ಮರಗಳಲ್ಲಿ ಸೆಂಟ್ರಿಂಗ್ ಮಾಡಿದ್ರೆ ಸಾಕು, ಎಲ್ಲ ರಂಪೆ ಕಡಿಬೇಕು ಅಂತ ಏನಿಲ್ಲ. ಈ ತರ ಎಲ್ಲ ಟ್ರಯಲ್ ಮಾಡಿ ನೋಡಿದ್ದಾರೆ. ಮೆಳುಕಂತೂ ಬಿಡಬೇಕು, ಸೂಸಿ ಬರೋ ಬೆಳಕು ಬೇಕು. ಸೊ ತುದಿ ಮೇಲೆ ಬಿಡಬೇಕು, ಎಲೆಗಳ ಮೇಲೆ ಬಿದ್ದರೆ ಸಾಕು. ಸೊ ಡೈರೆಕ್ಟ್ ಬಿಸಿಲು 3-4 ಗಂಟೆ ಬಿದ್ದರೆ ಮೆಣಸಿಗೆ ಹಳದಿ ಆಗುತ್ತೆ.
1: ಅಂದ್ರೆ ನಮ್ಮ ರೈತ ಬಂಧುವರು ಮಳೆಯ ಪ್ರಮಾಣಕ್ಕೆ ಅನುಗುಣವಾಗಿ ಕರಿಮೆಣಸಿನ ತೋಟಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ.
0: ಹೌದೌದು.
1: ಕಡಿಮೆ ಆದರೆ ಒಂದು ರೀತಿ ಮಾಡಿದ್ರೆ, ಹೆಚ್ಚಾದ್ರೆ ಇನ್ನೊಂದು ಥರ ಮಾಡಬೇಕಾಗತ್ತೆ, ಸಾಮಾನ್ಯವಾಗಿದ್ದರೆ ಒಂಥರ ಮಾಡ್ಬೋದು. ಅಂದರೆ ಒಂದೇ ಒಂದು ಸೂತ್ರವನ್ನು ಎಲ್ಲದಕ್ಕೂ ಅನ್ವಯಿಸೋಕ್ಕಾಗಲ್ಲ.
0: ಆಗಲ್ಲ, ಅವರವ್ರದ್ದು ಪರಿಸ್ಥಿತಿಗೆ ತಕ್ಕಂತೆ ಟೆಕ್ನಾಲಜಿಗಳು ಇದಾವೆ, ಮಾಡಿಕೊಂಡು ಅವ್ರು ಸಸ್ಟೈನ್ ಮಾಡ್ಬೋದು. ನೀರಿದ್ರೆ ಕ್ರಾಪ್ ತೆಗಿಬಹುದು. ಫೈನಾನ್ಷಿಯಲ್ ಸಸ್ಟೈನಬಿಲಿಟಿ ಅಥವಾ ಪ್ರಾಫಿಟಬಿಲಿಟಿ ಮೆಣಸಿನಲ್ಲಿ ನೀರು ಕೊಡೋದ್ರಲ್ಲಿ ಇದೆ. ಯಾಕೆಂದ್ರೆ ನೀರು ಯಾರು ಕೊಡ್ತಾರೆ ಅವ್ರಿಗೆ ಒಳ್ಳೆ ಮೆಣಸು ಆಗ್ತಿದೆ. ಆ ವ್ಯವಸ್ಥೆ ಮಾಡಿಕೊಂಡು ರೋಬಸ್ಟ್ ಜೊತೆ ನೀರು ಕೊಡಿ, ಇನ್ನೊಂದು 2-3 ರೌಂಡ್ ಕೊಡುವಂಥವ್ರಿಗೆ ಒಳ್ಳೆ ಮೆಣಸಾಗುತ್ತೆ. ಬಟ್ ಆಗದೇ ಇದ್ದವ್ರಿಗೂ ಪರವಾಗಿಲ್ಲ, ಈ ಥರ ವಾತಾವರಣದ ಹೊಂದ್ಕೊಂಡು ಒಂದಷ್ಟು ಮೆಣಸಾಗುತ್ತೆ. ಸೊ ಅದರಿಂದ ಎರಡೂ ವ್ಯವಸ್ಥೆಗಳನ್ನು ನೋಡಿಕೊಂಡು, ನೀರಿಲ್ಲದೆ ಇರೋದು ಸ್ವಲ್ಪ ಶೇಡ್ ಇಟ್ಕೊಂಡು ಮೆಣಸನ್ನ ಉಳಿಸ್ಕೋಬೇಕಾಗತ್ತೆ. ಹಿಂದೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ನೆಡಿ ಅಂತಿದ್ವಿ, ನೆಡೋದು ಚೆನ್ನಾಗಿ ಮಾಡ್ತಾರೆ, ಬಟ್ ಅದನ್ನ ಉಳಿಸ್ಕೊಳ್ತಾ ಇಲ್ಲ,
1: ಉಳಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು.
0: ಈಗ ನೆಟ್ ಗಿಡಕ್ಕೆ ಅವರು ಮಳೆ ನಿಂತ ತಕ್ಷಣ ನೀರು ಕೊಡ್ಬೇಕು, ಇಳಿಲೇಬೇಕು ಅಂತ ಇದ್ರೆ ಗೊಬ್ಬರ ಕೊಡ್ಬೇಕು. ಸೊ ಇವೆರಡನ್ನ ಕೊಡ್ಬೇಕು ಅಂತ ಅವ್ರ ಮನಸ್ಸಿಗೆ ಬರ್ಬೇಕು. ನೀರು ಗೊಬ್ಬರ ಒಂದ್ ತಿಂಗಳಿಗೆ ಒಂದ್ಸರಿ ಕೊಟ್ರೆ ಅವ್ರ ಕಾಫಿ ಗಿಡದ ಮೇಲೆ ಬಂದ್ಬಿಡುತ್ತೆ. ಸೊ ಬರೋ ವರ್ಷಕ್ಕೆ ತಿರ್ಗಾ ನೆಡೋ ತಪ್ಪುತ್ತೆ, ಇಲ್ಲಾಂದ್ರೆ ಬರೋ ವರ್ಷ ತಿರ್ಗಾ ನಡೆತಿರ್ತಾರೆ. ಬಟ್ ಒಳ್ಳೆ ಮಾಡ್ತಿದ್ದಾರೆ, ತುಂಬಾ ನಡೀತಿದ್ದಾರೆ. ಸೊ ಕರ್ನಾಟಕದಲ್ಲಿ ಮೆಣಸಿನ ಉತ್ಪತ್ತಿ ಚೆನ್ನಾಗಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಮತ್ತೆ ಇತ್ತೀಚೆಗೆ ಬೇರೆ ಪ್ರದೇಶದಲ್ಲೂ ಮೆಣಸನ್ನ ಬೆಳೀಲಿಕ್ಕೆ
1: ಶುರು ಬಯಲ್ಸಿನಲ್ಲೂ
0: ಬೆಳೀತಾರೆ. ಸೊ ಅದರಿಂದ ಅವ್ರಿಗೂ ಇಂಟ್ರೆಸ್ಟ್ ಬಂದಿದೆ, ಚೆನ್ನಾಗಾಗ್ತಾ ಇದೆ.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಮಳೆಗಾಲದಲ್ಲಿ ವಿವಿಧ ಮಳೆ ಪರಿಸ್ಥಿತಿಗೆ ಅನುಗುಣವಾಗಿ ಕರಿಮೆಣಸು ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9663069241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9663069241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ

0: ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತತ್ವನಿ ಕಿಸಾನ್ ವಾಣಿ ಕೇಳಿದಿರಿ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ? ಸಿಕ್ಬಿದ್ರು.
3: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಿಧನ ಸುದ್ದಿ. ಗರ್ವಾಲೆ ಗ್ರಾಮತ್ರ ಐಮುಡಿಯಂಡ ಪೌತಿ ಕುಟ್ಟಪ್ಪ ಆಂಡ ಮೂವ ಮಾಚಯ್ಯ ರಾಜ ಎಂಗ ಇಂದು ಮರಣಪಟ್ಟಿತು. 67 ಬೈತ್ರ ಐಮುಡಿಯಂಡ ಮಾಚಯ್ಯ ರಾಜ ಎಂಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಸೂಲಭಿ ಕರಳನ ಅಪ್ಪುಡ ಜೋಯಪ್ಪ ಶಿವಯ್ಯ ಎಂಗ ಇಂದು ಮರಣಪಟ್ಟಿತು. 59 ಬೈತ್ರ ಅಪ್ಪುಡ ಜೋಯಪ್ಪ ಶಿವಯ್ಯ ಎಂಗಡ ಆಕಿರಿ ಕಾರ್ಯ ನಾಳೆ ಪಲಕ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಕೋಕೇರಿ ಕರಳನ ಪುಣ್ಯಚಂಡ ಪೌತಿ ಬೋಪಯ್ಯ ಎಂಡ ಪೊಣ್ಣು ಶಾರದಾ ಅವು ಇಂದು ಮರಣಪಟ್ಟಿತು. 85 ಬೈತ್ರ ಪುಣ್ಯಚಂಡ ಶಾರದಾ ಎಂಡ ತಾಮನೆ ಮುಂಡಚಾಡಿರ ಆಕಿರಿ ಕಾರ್ಯ ನಾಳೆ ಕೋಕೇರಿಲುಳ್ಳ ಒಕ್ಕ ಕ್ಯಾಕೊಳತು ನಡಪ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
6: ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನೆ ವಿವರ. ಜನಪ್ರತಿನಿಧಿಗ ಮತ್ತೆ ಸರ್ಕಾರಿ ನೌಕರರೆಲ್ಲರೂ ನೌಕರರಾಗಿದ್ದು ಸಾರ್ವಜನಿಕರಿಗೆ ಸ್ಪಂದಿಸಿ ಕರ್ತವ್ಯ ನಿರ್ವಹಿಸಕುತ್ತಿಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಲು. ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವರ್ಚುವಲ್ ಮೂಲಕ ಇಂದು ನಡೆದ ಸರ್ಕಾರಿ ನೌಕರರೊಟ್ಟಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಸರ್ಕಾರ ಮತ್ತೆ ಜನರ ನಡುವೆ ಸೇತುವೆಯಾಗಿ ಕೆಲಸ ಮಾಡಿದ್ದು ಶಾಸಕಾಂಗ ಮತ್ತೆ ಕಾರ್ಯಾಂಗದ ನೌಕರರಾಗಿದ್ದು ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗ ಅಧಿಕಾರಿಗ ಎಲ್ಲರೂ ಕೆಲಸ ಮಾಡಕ್ಕೂ ಆಡಳಿತ ವ್ಯವಸ್ಥೆಯಲ್ಲಿ ಹೊಸ ತಂತ್ರಜ್ಞಾನ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ದೇಶದಲ್ಲಿ ಕರ್ನಾಟಕ ಮುಂದೆ ಹುಟ್ಟು ಎಲ್ಲ ಸೇರಿ ಕರ್ನಾಟಕನ ಮುಂದೆ ತರಕುತ್ತ ಹೇಳ್ದು. ರಾಷ್ಟೀಯ ಜಂತುಹುಳು ನಿವಾರಣೆ ಕಾರ್ಯಕ್ರಮ ಮಡಿಕೇರಿ ಪ್ಯಾಟನ ಹಿರಿಯ ಪ್ರಾಥಮಿಕ ಹೈಸ್ಕೂಲಿ ನಿನ್ನೆ ನಡೆದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು 1 ರಿಂದ 19 ವರ್ಷದೊಳಗಿನ ಮಕ್ಕಳಿಗೆ ಆಲ್ಬೆಂಡಸಲ್ ಮಾತ್ರೆ ನೀಡುವ ಮೂಲಕ ಚಾಲನೆ ನೀಡಿ ಮಾತಾಡಿ, ಮಕ್ಕಳಲ್ಲಿ ಅಪೌಷ್ಟಿಕತೆ ಹಾಗೆ ರಕ್ತಹೀನತೆ ತಡೆಗಟ್ಟುವಲ್ಲಿ ಈ ಮಾತ್ರೆ ಸಹಕಾರಿಯಾದೆ ಅಂತ ಹೇಳಿದು. ಆನೆಗಳ ಬಗ್ಗೆ ಸಮಗ್ರ ಮಾಹಿತಿಯೊಟ್ಟಿಗೆ ಅದರ ಸಂರಕ್ಷಣೆ, ಮಾನವ ಆನೆ ಸಂಘರ್ಷ ನಿಯಂತ್ರಣ, ಜನರಲ್ಲಿ ಅರಿವು ಜಾಗೃತಿ ಮೂಡಿಸಿಕೆ ನಾಳೆ ವಿಶ್ವದ ಎಲ್ಲ ಕಡೆಗಳಲ್ಲಿ ಆನೆ ದಿನಾಚರಣೆ ಹಮ್ಮಿಕೊಳ್ಳಲಾಗುತ್ತೇಳಿ ಸೊಮರ್ಪೇಟೆ ವಲಯದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯು ಪ್ರಕಟಣೆ ತಿಳಿಸಲು. ಆಟಿ ಹಬ್ಬ ಆಚರಣೆ ಒಂದು ಸಾಂಪ್ರದಾಯಿಕ ಹಬ್ಬದೊಟ್ಟಿಗೆ ಆರೋಗ್ಯಕರ ಮದ್ದು ಗುಣ ಇರುವ ಪ್ರಾಕೃತಿಕ ಗುಣಮೂಲಕ್ಕೆ ಬಳಕೆ ಆಟಿ ಮದ್ದು ಸೇವನೆ ಮಾಡಿದಂದ ರೋಗ ನಿರೋಧಕ ಶಕ್ತಿ ಬಳಸುದು ಆಯುರ್ವೇದಿಕ್ ನಾಟಿ ಮದ್ದು ಊಟನ ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ಮೂರ್ನಾಡು ಗೌಡ ಮಹಿಳಾ ಒಕ್ಕೂಟದವು ಮೂರ್ನಾಡು ಗೌಡ ಸಮಾಜದಲ್ಲಿ ಅರೆಭಾಷೆಯ ಆಟಿ ಹಬ್ಬನ ಆಯೋಜನೆ ಮಾಡಿದ್ದು. ಈ ಜಂಬರಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿ ಮಾತನಾಡಿದ ಹರಪನಹಳ್ಳಿ ರವೀಂದ್ರ ಅವರು, ಇಂತಹ ಹಬ್ಬದ ಆಚರಣೆ ಮಹತ್ವ ತಿಳಿಸಿದ್ದು ಅದ್ಭುತ, ಮುಂದಿನ ದಿನಗಳಲ್ಲೂ ರಾಜ್ಯ ಮಟ್ಟಲು ಆಚರಿಸುತ್ತಾವು ಹೇಳ್ದು. ಕಾಡಿನ ಸಂರಕ್ಷಣೆ ಹಂಗೆ ಆರೋಗ್ಯಕರ ಸಮಾಜ ನಿರ್ಮಾಣದ ಉದ್ದೇಶದಿಂದ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕ ಸಹಯೋಗದಲ್ಲಿ ನಾಳೆ ಪುಕ್ಕಟ್ಟೆ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸೇರಿ ಸಾರ್ವಜನಿಕರು ಭಾಗವಹಿಸಕ್ಕು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ವಿರಾಜಪೇಟೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಪುಕಾರ್ ಅರ್ಜಿನ ತಕಂಡ್ವೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ 14 ತಾರೀಕು ಕಲ್ಯಾಣಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ವಿರಾಜಪೇಟೆಯಲ್ಲಿ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನೇರ ಸಂದರ್ಶನ ನಡೆದಿದೆ. ಆಸಕ್ತಿ ಇರೋ ಇದರ ಪ್ರಯೋಜನ ಪಡ್ಕೊಳ್ಳೋಕೆ. ಕೊಡಗು ಜಿಲ್ಲೆನ ಬೇರೆ ಬೇರೆ ಜಾಗಗಳಲ್ಲಿ 14 ಮುಟ್ಟ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಅಖಂಡ ಭಾರತ ಸಂಕಲ್ಪದಿಂದ ಪ್ರಯುಕ್ತ ಬೃಹತ್ ಪಂಜಿನ ಮೆರವಣಿಗೆ ಇರುವ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ಮುಟ್ಟ ವಿರಾಜಪೇಟೆ ಸುತ್ತಮುತ್ತಲ 1 ಕಿಲೋಮೀಟರ್ ವ್ಯಾಪ್ತಿ ಹಾಗೆ 14 ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ಮುಟ್ಟ ಕುಶಾಲನಗರ ಪ್ಯಾಟೆನ 1 ಕಿಲೋಮೀಟರ್ ವ್ಯಾಪ್ತಿನ ಎಲ್ಲ ರೀತಿಯ ಕಳ್ಳನ ಅಂಗಡಿ, ಬಾರ್, ಹೋಟೆಲ್ ಮತ್ತು ಕ್ಲಬ್ಗಳಲ್ಲಿ ಕಳ್ಳನ ಮಾರಾಟನ ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ಎಸ್ ಎ ಸೋಮಶೇಖರ್ ಆದೇಶ ಹೊರಡಿಸಲು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಯುವ ರೆಡ್ ಕ್ರಾಸ್ ಘಟಕ, ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ ಇವರ ಆಶ್ರಯದಲ್ಲಿ ಕಾಲೇಜಿನ ಐಕ್ಯುಎಸ್ಸಿ, ಕನ್ನಡ ವಿಭಾಗ, ಕನ್ನಡ ಸಂಘ, ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಘದ ಕೂಡುಕೊಟ್ಟಲ್ಲಿ ಆಟಿನ ನೆಂಪು ಸಾಂಪ್ರದಾಯಿಕ ಮೆಲ್ಕ್ ನಾಳೆ ಹೊತ್ತಾರೆ 10 ಗಂಟೆಗೆ ಎನ್ಎಂಸಿ ಸುಳ್ಯ ಕಾಲೇಜು ಸಭಾಂಗಣದಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕೊಡಗು ಜಿಲ್ಲಾ ಲೇಖಕರ ಮತ್ತು ಕಲಾವಿದರ ಬಳಗ ಹಾಗೆ ಕೊಡಗು ಪತ್ರಕರ್ತ ಸಂಘದ ಕೂಡುಕೂಟಲ್ಲಿ ಪತ್ರಿಕಾ ಭವನ ಟ್ರಸ್ಟ್ಲಿ ಗಾನ ಕೋಗಿಲೆ ಎಸ್ ಜಾನಕಿ ಅವಕೆ ಪುಷ್ಪನಮನ, ನುಡಿನಮನ, ಗಾನನಮನ ಕಾರ್ಯಕ್ರಮ 14 ಮಡಿಕೇರಿನ ಕೊಡಗು ಪತ್ರಿಕಾ ಭವನದಲ್ಲಿ ನಡೆದಿದೆ. ಭಾಗಮಂಡಲ ಶ್ರೀಭಗಂಡೇಶ್ವರ ದೇವಸ್ಥಾನದಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆ ಮೇಲೆ ಪೊಲಿಕಾನ ಹಬ್ಬ ನಡೆದಿದ್ದಳಿ ಶ್ರೀಭಗಂಡೇಶ್ವರ ತಲಕಾವಿರಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಯು ಹೇಳಲು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಜೆಸಿಐ ಸುಳ್ಯ, ಸಂಧ್ಯಾಚೇತನ ಪ್ರವಾಸ ಬಳಗ ಸುಳ್ಯ ಕೂಡುಕೂಟಲ್ಲಿ ಆಟಿಕೂಟ

0: ತಾರೀಕು 15ರಂದು ಕನ್ನಡ ಭವನದ ಅಂಬಟ್ಲಡ್ಕ ಸುಳ್ಳಿಯಲ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು.
1: ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲುಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
6: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
9: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
10: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
12: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
11: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
12: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
13: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
14: ISO 9001:2015 ಪ್ರಮಾಣಿತ ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
15: ಕಾರ್ನರ್ ಸೋಫಾ 15,900 ರುಪೀಸ್.
14: ಡೈನಿಂಗ್ ಟೇಬಲ್ 6 chair set 16,900 ರುಪೀಸ್.
15: 3-door wardrobe 9,500 ರುಪೀಸ್.
14: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
15: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಪಾಂಡುಗೋಡು ಜಂಕ್ಷನ್, ಬಿಟ್ಟಂಗಾಲ.
16: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
17: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್, ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
16: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
18: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
19: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meter ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
12: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜನಪ್ರತಿನಿಧಿಯ ಸರ್ಕಾರಿ ಅಧಿಕಾರಿಯ ಪಿನ ಸಿಬ್ಬಂದಿಯ ಎಲ್ಲರೂ ಸರ್ಕಾರಿ ಚಾಕ್ರಿಕಾರಳೆ ಆಯಿತುಂಡು. ಸಾರ್ವಜನಿಕ ಸ್ಪಂದನೆ ಕೊಡುತ್ತಿದ್ದ ಎಲ್ಲರೂ ಕಾರ್ಯನಿಸುವನು ಒಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಣ್ಣಿಚಿ. ಬೆಂಗಳೂರು ಬ್ಯಾಂಕ್ವೆಟ್ ಹಾಲ್ ವರ್ಚುವಲ್ ಮೂಲಕ ಇಂದು ನಡೆದ ಸರ್ಕಾರಿ ಚಾಕ್ರಿಕಾರರ ಕೂಡ ಸಂವಾದ ಕಾರ್ಯಕ್ರಮದ ಕೂಡಿಯಡ್ತು ತಕ್ಕ ಬರಂದ ಅವು ಸರ್ಕಾರ ಪಿನ ಜನರ ನಡುಲು ಪಾಲತ್ರ ಪೋಲೆ ಶಾಸಕಾಂಗ ಪಿನ ಕಾರ್ಯಾಂಗ ಕೆಲಸ ಮಾಡುವ ಅನ್ನನಾಯ್ತು. ಜನಪ್ರತಿನಿಧಿಯ ಅಧಿಕಾರಿಯ ಎಲ್ಲರೂ ಒತ್ತೋರ್ ಮೇಲೆ ಕೆಲಸ ಮಾಡುವುದು ಸಲಹೆ ಕೊಡ್ತಿತ್ತು. ಆಡಳಿತ ವ್ಯವಸ್ಥೆಯಲ್ಲಿ ಪುದೇ ಪುದೇ ತಂತ್ರಜ್ಞಾನ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಕರ್ನಾಟಕ ದೇಶದ್ದು ಮಿನ್ಯತ್ತು ಉಂಡು. ಸಾರ್ವಜನಿಕರ ನಲ್ಲಾಮೆಕಾಯ್ತು ಸರ್ಕಾರ ಜಾರಿಗೆ ಕೊಂಡೊಬ್ಬ ಯೋಜನೆ ಜನಕ್ಕೆ ಪರಿಣಾಮಕಾರಿಯತೆ ಎತ್ತಿಚಿಡುವಂಡ ಮೂಲಕ ಎಲ್ಲರೂ ಕರ್ನಾಟಕದ ಅಭಿವೃದ್ಧಿಗೆ ನೈಕೊಂಡು ಅರಿಚಿಟ್ಟತ್ತು. ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಈ ನೆರೆತ ತಕ್ಕ ಬರಂದತ್ತು. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಕುಂಡನಕ್ಕೆ ಬಾರೆ ಬಾರೆ ಇಲಾಖೆಯ ಸಚಿವಂಗ ಸಂವಾದ ಕಾರ್ಯಕ್ರಮಕ್ಕೆ ಹಾಜರಿಂಜತ್ತು. ಜಿಲ್ಲಾಧಿಕಾರಿ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಕೂಡನಕ್ಕೆ ಜಿಲ್ಲಾ ಪಿನ ತಾಲೂಕು ಮಟ್ಟದ ಅಧಿಕಾರಿಯ ಸಂವಾದತ್ತು ಕೂಡಿಯಾಡಿತಿಂಜತ್ತು. ಮಡಿಕೇರಿ ಕೊಡವ ಸಮಾಜ, ಕೊಡವ ಸಮಾಜ ಪೊಮ್ಮಕಡ ಒಕ್ಕೂಟ ಪಿನ್ಯ ಮಡಿಕೇರಿಯರ ಎಲ್ಲ ಕೊಡವ ಕೇರಿಯರ ಕೂಡು ಕೂಟತ್ ಕಕ್ಕಡ ನಮ್ಮೆ ಒತ್ತೋರ್ಮೆ ಕೂಟ ಮಡಿಕೇರಿ ಕೊಡವ ಸಮಾಜದ ಗೌಜಿಲ್ ನರಂದತ್. ಕೊಡಗರ ಸಂಸ್ಕೃತಿ ಸಂಪ್ರದಾಯ ಪಿನ್ಯ ಪರಂಪರೆ ಕೊತ್ತ ಊಣು ತಿನ್ನಿರ ಪದ್ಧತಿನ ಬಹುಸರ ಪೀಳಿಗೆ ಕರಿಚಿಟ್ಟು ಕೊಡ್ತಿತ್ತು. ಅದನ್ನ ಕೈಮಾತುವ ಉದ್ದೇಶತೆ ಏರ್ಪಾಡು ಮಾಡಿತಿಂಜ ಕಾರ್ಯಕ್ರಮತ್ ಕಕ್ಕಡ ಕೊತ್ತ ತರಾವರಿ ಊಣು ತಿನ್ನಿರ ಪೈಪೋಟಿ ನರಂದತ್. ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿತ ತಕ್ಕ ಪರಂದ ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರ ಆಡಳಿತ

0: ಅಧಿಕಾರಿ ಡಾಕ್ಟರ್ ಮುಕ್ಕಾಟಿದ ಗ್ರೀಷ್ಮಾ ಭೋಜಮ್ಮ ಕುಟುಂಬತ್ರ ಮೇನತ ವಹಿಸುವ ಪೊಮ್ಮಕ್ಕ ತಂಗಡ ಆರೋಗ್ಯತ್ರ ಮೇದವು ಮೇನತ ವಹಿಸೋಡು ಕುಟುಂಬತ್ರ ಆರೋಗ್ಯ ಪಿನ್ನ ನೆಮ್ಮದಿನ ಕಾತುವಲ್ಲಿ ಪೊಮ್ಮಕ್ಕಡ ಪಾತ್ರ ಬಲ್ಯಮಟ್ಟತ್ರದಿಂದ ಅರಿಚಿಟ್ಟತ್ತು ಮಡಿಕೇರಿ ಕೊಡವ ಸಮಾಜತ್ರ ಅಧ್ಯಕ್ಷ ಮಂಡವಣ್ಣ ಮುತ್ತಪ್ಪ ಈ ನೆರತ ತಕ್ಕ ಬಂದತ್ತು ಕೊಡವ ಸಮಾಜ ಪೊಮ್ಮಕ್ಕಡ ಒಕ್ಕೂಟದ ಅಧ್ಯಕ್ಷಗಳನ್ನ ಕನ್ನಡ ಕವಿತಾ ಬುಳ್ಳಪ್ಪ ಕೂಡನಿಕೆ ಖನಪಟ್ಟವು ಕೂಡಾಡಿತಿಂಚ ಕಾರ್ಯಕ್ರಮತ್ತು ಸಾಧಕಂಗಕ್ಕೆ ಸನ್ಮಾನ ಮಾಡಿಚಿ. ವಿಶ್ವ ಆನೆ ನಾಳರ ಮಾರಿಪತ್ ನಾಗರಹೊಳೆ ನರಿ ಸಂರಕ್ಷಿತ ಪ್ರದೇಶತ್ರ ಹುಣಸೂರು ವನ್ಯಜೀವಿ ವಿಭಾಗ ಪಿನ್ಯ ವಿರಾಜಪೇಟೆ ಅರಣ್ಯ ವಿಭಾಗತ್ರ ಕೂಡು ಕೂಟತ್ತ ನರ್ತನ ಬಾರಬಾರೆ ಪೈಪೋಟಿಲ ಗದ್ದಂಗಕ್ಕೆ ಮೊದಕೊಡಪ ಕಾರ್ಯಕ್ರಮ ಕೂಡ ನನಕೆ ಆನೆಯಳ ಪುಡ್ತತ ಬೆಪ್ಪಕ್ಕೆ ಬಳಸುವ ಪುದೇ ತಂತ್ರಜ್ಞಾನತ್ರ ಹತ್ಯೆ ಪ್ರದರ್ಶನ ಪಿನ್ಯ ಆನೆ ಮಾಲವ ಸಂಘರ್ಷತ್ನ ತಡಪಕ್ಕೆ ಅರಣ್ಯ ಇಲಾಖೆ ಕೈಕರ್ತನ ಕ್ರಮತ್ರ ಮೀದ ಸಾರ್ವಜನಿಕ ಅಂಗಕ್ಕೆ ಮಾಹಿತಿ ಕೊಡಪ ಕಾರ್ಯಕ್ರಮ ನಾಳೆ ಪಲಕ 10:30ಗೆ ಪೊನ್ನಪೇಟೆ ಅರಣ್ಯ ಮಹಾವಿದ್ಯಾಲಯ ತೇರ್ಪಾಡು ಮಾಡಿತು. ಸ್ಕೂಲ್ ಕಾಲೇಜು ಮಕ್ಕ ಪಿನ್ಯ ಸಾರ್ವಜನಿಕ ಅಂಗ ಅವರ ಕಣಕಲು ಕೂಡಿಯಾಡಿತು ಕಾರ್ಯಕ್ರಮತ್ರ ಪ್ರಯೋಜನ ಪಡೆದವನಿಗೆ ನಾಗರಹೊಳೆ ನರಿ ಸಂರಕ್ಷಿತ ಪ್ರದೇಶತ್ರ ಹುಣಸೂರು ವನ್ಯಜೀವಿ ವಿಭಾಗತ್ರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯು ಆನ ಕ್ಷೇತ್ರ ನಿರ್ದೇಶಕಂಗ ಅರಿಚಿಟ್ಟಿತು. ದಂಡಾರ್ ತಿರುವತ್ತಾರು 27ನೇ ಸಾಲಕೊತ್ತನೆಗೆ ಜಾರಿಗೆ ಕೊಂಡು ಬಂದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅಡಿಲಿ ಜಿಲ್ಲೆಯ ಮುಖ್ಯಪಟ್ಟ ಬೆಳೆಲು ಒಂದನ್ನು ನಲ್ಲಮಳು ಪಿನ್ ಅಡಿಕೆ ಬೆಳೆಗೆ ನೋಂದಣಿ ಮಾಡಿಯೋಕು ಇದೇ 14ನೇ ಅವಕಾಶ ಕೊಡುತ್ತಿತ್ತು. ಇದಕ್ಕೆ ಸಂಬಂಧಪಟ್ಟನಿಗೆ ಮಾಹಿತಿ ತಂದ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಂಗ ಯೋಜನೆಯ ಪ್ರಯೋಜನ ಪಡೆದು ಕಿರಾದೆ ಉಳ್ಳ ರೈತಂಗ ಒತ್ತ ದಾಖಲೆ ಒಡೆ ತಂಗದ ಪಕ್ಕತ್ರ ಬ್ಯಾಂಕ್ ಇಲ್ಲೆಂಗಿ ಗ್ರಾಮವನ್ನು ಇಲ್ಲೆಂಗಿ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಯಿತು ವಿಮೆ ಯೋಜನೆಗೆ ನೋಂದಣಿ ಮಾಡಿಕೊಂಡು ಇದೇ 14ನೇ ಪ್ರೀಮಿಯಂ ಕಟ್ಟುವನಿಗೆ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಭಾರತೀಯ ವಾಯುಪಡೆ ದೇಶ ಸೇವರ ಕೂಟಕ್ಕೆ ನಲ್ಲ ವೃತ್ತಿ ಬದುಕು ಕಟ್ಟಿಯೋಕೆ ಅವಕಾಶ ಮಾಡಿತಪ್ಪ ಅಂದು ಪಂಜಾಬ್ ಭಟಿಂಡ್ ಹತ್ರ ಭಾರತೀಯ ವಾಯುಪಡೆಯ ತಾಂತ್ರಿಕ ವಿಭಾಗತ್ರ ಫ್ಲೈಯಿಂಗ್ ಆಫೀಸರ್ ಚೊಟ್ಟಕಾಳಪಂಡೆ ಕ್ಷಮಾ ಪೂರ್ಣಚ ಅಣಿಚಿ. ಪೊನ್ನಂಪೇಟೆರ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪ್ರೀ ಯೂನಿವರ್ಸಿಟಿ ಕಾಲೇಜಲ್ಲಿ ಏರ್ಪಾಡು ಮಾಡಿತಿಂಜ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮತ್ತು ಸಂಪನ್ಮೂಲ ವ್ಯಕ್ತಿಯತೆ ಕೂಡಿಯಾಡಿದ ತಕ್ಕಪರಂದ ಅವು ವಾಯುಪಡೆಯ ಅಧಿಕಾರಿಯ ಕರ್ತವ್ಯ ಜವಾಬ್ದಾರಿ ಕಾರ್ಯನಿರ್ವಹಣೆಯ ರೂಪ ತರಬೇತಿ ಶಿಸ್ತು ಕುಡಿದನಕ್ಕೆ ಬಾರೆ ಬಾರೆ ಹುದ್ದೆಲು ಕಟ್ಟುವ ಅವಕಾಶಕ್ಕೆ ಸಂಬಂಧಪಟ್ಟನಕ್ಕೆ ಮಕ್ಕಕ್ಕೆ ಮಾಹಿತಿ ಮಾಡಿಕೊಡ್ತಿತ್ತು. ವಾಯುಪಡೆಗೆ ಕೂಡುವಕ್ಕೆ ಬೋಂಡಿಯ ಅರ್ಹತೆ ಆಯ್ಕೆ ಪ್ರಕ್ರಿಯೆ ಪಿನ್ಯ ತರಬೇತಿಯ ಬಾರೆ ಬಾರೆ ಮುಟ್ಟದ ಬಗ್ಗೆ ಅರಿಚಿಟ್ಟಿತು. ಅಲ್ಲಿಂಜ ತಂಗಡ ವೃತ್ತಿ ಬದುಕರ ಅನುಭವ ತನ್ನ ಮಕ್ಕಳ ಕೂಡ ಅಣ್ಯಂಡ ಅವು ರಕ್ಷಣಾ ಕೋವಲು ಸೇವೆ ಮಾಡುವಕ್ಕೆ ಶಿಸ್ತು ಸಮರ್ಪಣೆ ಆತ್ಮವಿಶ್ವಾಸ ಅಡಬುಡತನ ಇಪ್ಪು ಪಿನ್ಯ ಜವಾಬ್ದಾರಿ ನಿರ್ಮಿಸುವ ಮನಸ್ಸು ತುಂಬಾ ಅವಶ್ಯ. ದೇಶ ಸೇವೆಯ ಕೂಟಕ್ಕೆ ನಲ್ಲ ಭವಿಷ್ಯ ರೂಪಚಿಟ್ಟಕ್ಕೆ ಭಾರತೀಯ ವಾಯುಪಡೆಯ ಅವಕಾಶ ಉಂಡೆಂದು ಬಟ್ಟೆ ಬಳಿರತಕ್ಕ ಬರಂದತ್ತು. ಜೀವಶಾಸ್ತ್ರ ವಿಭಾಗದ ಉಪನ್ಯಾಸಕಗಳನ್ನು ರಜನಿ ಪೊನ್ನಪ್ಪಂಡ ಮುಂದಾಳ ತನ್ನ ನಡೆದ ಕಾರ್ಯಕ್ರಮ ಕಾಲೇಜರ ಪ್ರಿನ್ಸಿಪಲ್ ಸಣ್ಣವಂಡ ಡಾಕ್ಟರ್ ರೋಹಿಣಿ ತಿಮ್ಮಯ್ಯ ಉಪನ್ಯಾಸಕಂಗ ಮಕ್ಕ ಕೂಡಿಯಾಡಿತಿಂಜತ್ತು. ಕುಶಾಲನಗರ ಫಾತಿಮಾ ಪಿಯು ಕಾಲೇಜರ ಆದನಲ್ಲಿ ಏರ್ಪಾಡು ಮಾಡಿತಿಂಜ ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಕಳಿಕೂಟತ್ತು ಗೋಣಿಕೊಪ್ಪ ಕಾವೇರಿ ಪಿಯು ಕಾಲೇಜು ತಂಡ ಗಲ್ಲುವಾಣ ಮೂಲಕ ಚಾಂಪಿಯನ್ ಆಯಿತು ಪೊರಬುದ್ದತ್ತು. ಜಿಲ್ಲೆಯ ಬಾರೆ ಬಾರೆ ಪದವಿ ಪೂರ್ವ ಕಾಲೇಜರ 14 ತಂಡ ಕೂಡಿಯಾಡಿತಿಂಜ ಕಳಿಕೂಟತ್ತು ಅತಿಥೇಯ ಫಾತಿಮಾ ಪಿಯು ಕಾಲೇಜು ರನ್ನರ್ ಅಪ್ ಸ್ಥಾನ ಪಡೆದಂಡತ್ತು. ಇಲ್ಲಿಕ್ಕೆ ಬೈಟಿತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಮುಂದಿನ ಕಾರ್ಯಕ್ರಮ ಇದೀಗ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ಕ್ಕೆ ಸಂಸತ್ತು ಅನುಮೋದನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24ಕ್ಕೂ ಹೆಚ್ಚು ಜನರಿಗೆ ಗಾಯ. ವಾರ್ತೆಗಳ ವಿವರ. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ರನ್ನು ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿತ್ತು. ಲೋಕಸಭೆ ಈಗಾಗಲೇ

0: ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸಲು ಸ್ವಾತಂತ್ರ್ಯ, ಪಾರದರ್ಶಕತೆ ಹಾಗೂ ವಿವಿಧ ನ್ಯಾಯ ಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ ಮತ್ತು ಸೇವೆಯಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು ಮತ್ತು ನ್ಯಾಯ ಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ನೂತನ ಮಸೂದೆಯು ರಾಷ್ಟೀಯ ನ್ಯಾಯಮಂಡಳಿ ಆಯೋಗವನ್ನು ಸ್ಥಾಪಿಸುವ ನಿಬಂಧನೆಗಳನ್ನು ಹೊಂದಿದೆ. ಅದರ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ವಹಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಈ ಸುಧಾರಣೆಯು ನ್ಯಾಯದ ಸುಲಭತೆ, ವ್ಯವಹಾರವನ್ನು ಸುಲಭಗೊಳಿಸುವುದು ಮತ್ತು ಜಾಗತಿಕ ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲಿದೆ ಎಂದು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದ್ದಾರೆ. ಲೋಕಸಭೆಯು ಕೇರಳ ಹೆಸರು ಬದಲಾವಣೆ ಮಸೂದೆ 2026ನ್ನು ಅಂಗೀಕರಿಸಿದೆ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆ ಪ್ರಯತ್ನಿಸುತ್ತದೆ. ಈ ಕುರಿತು ಕೇರಳ ವಿಧಾನಸಭೆಯು ಜೂನ್ 2024ರಲ್ಲಿ ನಿರ್ಣಯವನ್ನು ಅಂಗೀಕರಿಸಿತು. ಮಸೂದೆಯ ಕುರಿತು ಮಾತನಾಡಿದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಕೇರಳ ವಿಧಾನಸಭೆಯು 2024ರಲ್ಲಿ ಕೇರಳವನ್ನು ಕೇರಳದಿಂದ ಕೇರಳಂ ಎಂದು ರಾಜ್ಯದ ಹೆಸರನ್ನು ಬದಲಾಯಿಸುವಂತೆ ವಿನಂತಿಸಿ ನಿರ್ಣಯವನ್ನು ಅಂಗೀಕರಿಸಿತ್ತು ಎಂದು ಹೇಳಿದರು. ಮಲಯಾಳಂನಲ್ಲಿ ರಾಜ್ಯದ ಹೆಸರು ಕೇರಳಂ ಎಂದಾಗಿದ್ದು ಸಂವಿಧಾನದಲ್ಲಿ ಅದನ್ನು ಕೇರಳ ಎಂದು ಬರೆಯಲಾಗಿದೆ ಎಂದು ಕಾರಣದಿಂದಾಗಿ ಈ ಸಂಬಂಧ ವಿನಂತಿಯನ್ನು ಮಾಡಲಾಗಿದೆ ಎಂದರು. ಈ ವರ್ಷದ ಫೆಬ್ರವರಿಯಲ್ಲಿ ಕೇಂದ್ರ ಸಚಿವ ಸಂಪುಟವು ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ಮತ್ತು ಈ ನಿಟ್ಟಿನಲ್ಲಿ ತಿದ್ದುಪಡಿಗಾಗಿ ಅಗತ್ಯವಾದ ಶಾಸನವನ್ನು ಪರಿಚಯಿಸುವ ಪ್ರಸ್ತಾವವನ್ನು ಅನುಮೋದಿಸಿದೆ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026ನ್ನು ಸಹ ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋರ್ ಈ ಮಸೂದೆಯನ್ನು ಮಂಡಿಸಿದರು. ಇದು 1962ರ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆಯನ್ನು ಮತ್ತಷ್ಟು ತಿದ್ದುಪಡಿ ತರುವಂತಹ ಗುರಿಯನ್ನು ಹೊಂದಿದೆ. ಈ ಮಸೂದೆಯು ನಿಗಮವು ಕೈಗಾರಿಕಾ ಸರಕುಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಘಟಕಕ್ಕೆ ನಿಗಮದಿಂದ ಹಣಕಾಸು ನೆರವು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಲಿದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಸಂಘಟಿತ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನವನ್ನು ಸಹ ಒದಗಿಸಬಹುದು. ಮಸೂದೆಯ ಕುರಿತು ಮಾತನಾಡಿದ ಸಚಿವ ಮುರಳೀಧರ್ ಮೊಹೋಲ್, ದೇಶದಲ್ಲಿ ಸಹಕಾರಿ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸಿನ ನೆರವು ನೀಡಲು ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ ಅನ್ನು ಸ್ಥಾಪಿಸಲಾಗಿದೆ. ಆರಂಭದಲ್ಲಿ ಎನ್ಸಿಡಿಸಿಯ ಚಟುವಟಿಕೆಗಳು ಹೆಚ್ಚಾಗಿ ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ, ಸಂಸ್ಕರಣೆ ಮತ್ತು ಸಂಬಂಧಿತ ಸೇವೆಗಳಿಗೆ ಸೀಮಿತವಾಗಿದ್ದವು. ನಂತರದ ವರ್ಷಗಳಲ್ಲಿ ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನ ಒಳಗೊಂಡಂತೆ ಅದರ ಪಾತ್ರ ವಿಸ್ತರಿಸಿದೆ ಎಂದು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಎನ್ಸಿಡಿಸಿ ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಮೂಲಸೌಕರ್ಯ, ತಂತ್ರಜ್ಞಾನ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಸಹಕಾರಿ ಅಭಿವೃದ್ಧಿಯಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ವಿರೋಧ ಪಕ್ಷದ ಗದ್ದಲದ ನಡುವೆ ಎರಡೂ ಮಸೂದೆಗಳನ್ನು ಚರ್ಚೆಯಿಲ್ಲದೆ ಅಂಗೀಕರಿಸಲಾಯಿತು. 2024ರ ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಈ ಯೋಜನೆಯಡಿ ದೇಶದಾದ್ಯಂತ ಕೇಂದ್ರ ಹಣಕಾಸು ನೆರವಿನಡಿ ಇದುವರೆಗೆ 28,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದು ಬೇಡಿಕೆ ಆಧಾರಿತ ಯೋಜನೆಯಲ್ಲಿ ಸ್ಥಳೀಯ ಬೆಸ್ಕಾಂನೊಂದಿಗೆ ಗ್ರಿಡ್ ಸಂಪರ್ಕಿತ ವಿದ್ಯುತ್ ಸಂಪರ್ಕವನ್ನು ಹೊಂದಿರುವ ದೇಶದ ಎಲ್ಲಾ ವಸತಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದು ಎಂದು ಹೇಳಿದರು. ಯೋಜನೆಯ ಬಜೆಟ್ ಅನ್ನು 2025-26ರಲ್ಲಿ 12,000 ಕೋಟಿ ರೂಪಾಯಿಗಳಿಂದ 2026-27ರಲ್ಲಿ 22,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ನಿಕಟ ಸಮನ್ವಯದೊಂದಿಗೆ ಮುಂಗಾರು ಪರಿಸ್ಥಿತಿ ಮತ್ತು ಕೃಷಿಯ ಮೇಲೆ ಎಲ್ನಿನೋ ಪರಿಸ್ಥಿತಿಗಳ ಸಂಭವನೀಯ ಪರಿಣಾಮಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ.

ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ರಮಾನಾಥ್ ಠಾಕೂರ್, ವಾಡಿಕೆಗಿಂತ ಕಡಿಮೆ ಮಳೆ ಬೀಳುವ ಸಾಧ್ಯತೆ ಇರುವ 342 ಜಿಲ್ಲೆಗಳನ್ನು ಒಳಗೊಂಡ 15 ರಾಜ್ಯಗಳಿಗೆ ಜಿಲ್ಲಾ ಕೃಷಿ ಯೋಜನೆಗಳನ್ನು ನವೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಎಲ್ಲಿನೂ ಸಂಬಂಧಿತ ಅಪಾಯಗಳನ್ನು ತಗ್ಗಿಸಲು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳು ಸಹ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳಿಗೆ ಸಾಕಷ್ಟು ಬಿತ್ತನೆ ಬೀಜಗಳ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಜಲಾಶಯಗಳ ನೀರಿನ ಉತ್ತಮ ಬಳಕೆಗಾಗಿ ಮತ್ತು ಸಮರ್ಥ ನೀರಾವರಿ ಪದ್ದತಿಗಳನ್ನು ಉತ್ತೇಜಿಸಲು ಪೂರ್ವ ಯೋಜನೆಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಜಲ ಆಯೋಗ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಲಾಗಿದೆ ಎಂದು ಸಚಿವ ರಾಮನಾಥ್ ಠಾಕೂರ್ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಚರ್ಚೆಗಳ ಗುರಿಯನ್ನು ಕಾಂಗ್ರೆಸ್ ಪಕ್ಷ ಬದಲಾಯಿಸುತ್ತಿದೆ ಮತ್ತು ಸದನದ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಮತ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ, ಕಾಂಗ್ರೆಸ್ ಪಕ್ಷ ಚರ್ಚೆಯನ್ನು ಬಯಸುವುದಿಲ್ಲ ಮತ್ತು ತನ್ನ ಬೇಡಿಕೆಗಳನ್ನು ಬದಲಾಯಿಸುತ್ತಿದೆ ಎಂದು ದೂರಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು

ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಮತ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ, ಕಾಂಗ್ರೆಸ್ ಪಕ್ಷ ಚರ್ಚೆಯನ್ನು ಬಯಸುವುದಿಲ್ಲ ಮತ್ತು ತನ್ನ ಬೇಡಿಕೆಗಳನ್ನು ಬದಲಾಯಿಸುತ್ತಿದೆ ಎಂದು ದೂರಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ಉತ್ತರದಿಂದ ತಪ್ಪಿಸಿಕೊಳ್ಳುತ್ತಲೇ ಇದ್ದಾರೆ. ಅವರು ಸದನದಿಂದ ಹೊರ ನಡೆಯದಿದ್ದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಹಂತ ಹಂತವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ದೇಶಾದ್ಯಂತ ನಡೆಯುತ್ತಿರುವಂತಹ ಹರ್ ಘರ್ ತಿರಂಗ ಅಭಿಯಾನವು ಗಮನಾರ್ಹ ವೇಗವನ್ನು ಪಡೆಯುತ್ತಿದೆ. ಇದು ಎಲ್ಲಾ ಹಂತಗಳ ನಾಗರಿಕರು ಭಾರತದ ರಾಷ್ಟೀಯ ಹೆಮ್ಮೆ ಮತ್ತು ಏಕತೆಯ ಮನೋಭಾವದ ಸಾಮೂಹಿಕ ಆಚರಣೆಯಲ್ಲಿ ಒಟ್ಟಾಗಿ ಸೇರಲು ಪ್ರೇರೇಪಿಸುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವಾಸಿಗಳು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಮತ್ತು ಭವ್ಯತೆಯಿಂದ ಆಚರಿಸಬೇಕು ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರತಿಜ್ಞೆ ಮಾಡಬೇಕು. ಹರ್ ಘರ್ ತಿರಂಗ ಅಭಿಯಾನದಡಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕೆಂದು ಕರೆ ನೀಡಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ನಿರ್ವಿವಾದದ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಬಂಧಿತ ವಿಷಯಗಳಲ್ಲಿ ಚೀನಾದೊಂದಿಗಿನ ಚರ್ಚೆಗಳಲ್ಲಿ ಭಾರತ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಈ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಪಾಡಿಕೊಳ್ಳುವುದು ದೇಶದ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಔಟ್ಬ್ರಿಡ್ಜ್ ಅಧಿವೇಶನಕ್ಕೆ ಬಾಂಗ್ಲಾದೇಶ ಪ್ರಧಾನಿ ತಾರಿಕ್ ರೆಹಮಾನ್ ಅವರನ್ನು ಭಾರತ ಆಹ್ವಾನಿಸಿದೆ. ಬಾಂಗ್ಲಾದೇಶದ ಪ್ರಧಾನಿಯೊಂದಿಗೆ ಭಾರತೀಯ ಹೈಕಮಿಷನರ್ ನಿನ್ನೆ ಸಭೆ ನಡೆಸಿದರು. ಎರಡೂ ಕಡೆಯವರು ಪರಸ್ಪರ ಹಿತಾಸಕ್ತಿಯ ವಿಷಯಗಳನ್ನು ಚರ್ಚಿಸಿದರು ಎಂದು ಅವರು ಮಾಹಿತಿ ನೀಡಿದರು. ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಉಕ್ರೇನ್ ನಾಗರಿಕರು ಮೃತಪಟ್ಟಿದ್ದು 20 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರಾದೇಶಿಕ ಗವರ್ನರ್ ಇವಾನ್ ಫೆಡರೋವ್ ತಿಳಿಸಿದ್ದಾರೆ. ಜೆಫೋರಿಜಿಯಾದಲ್ಲಿ 6 ಜನರು ಮೃತಪಟ್ಟಿದ್ದು 19 ಮಂದಿ ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ರಾಕೆಟ್ಗಳು ಮತ್ತು ಬಾಂಬ್ಗಳನ್ನು ಬಳಸಲಾಗಿದೆ. ಇನ್ನೊಂದು ಪ್ರದೇಶದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ 3 ಮೃತಪಟ್ಟಿದ್ದು 5 ಗಾಯಗೊಂಡಿದ್ದಾರೆ. ರಾಜಧಾನಿ ಕೈವ್ ಮೇಲೆ ಬ್ಯಾಲಿಸ್ಟಿಕ್ ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ರಷ್ಯಾದ ವಿವಿಧ ಪ್ರದೇಶಗಳಲ್ಲಿ ನಾಶಪಡಿಸಲಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಇದೇ ಗುರುವಾರ 115 ಕಲಾವಿದರಿಗೆ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಕೇಂದ್ರ ಸಂಸ್ಕೃತಿ ಖಾತೆ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಭಾಗಿಯಾಗಲಿದ್ದಾರೆ. ಫೆಲೋಶಿಪ್ ಗೌರವವು 3 ಲಕ್ಷ ರೂಪಾಯಿ ಮತ್ತು ಅಕಾಡೆಮಿ ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಬಹುಮಾನದೊಂದಿಗೆ ತಾಮ್ರಪತ್ರ ಮತ್ತು ಅಂಗವಸ್ತ್ರವನ್ನು ಹೊಂದಿರಲಿದೆ. ಆರ್ಟೆಮಿಸ್ ಒಪ್ಪಂದಗಳ ಅಡಿಯಲ್ಲಿ 2 ದೇಶಗಳ ಪಾಲುದಾರಿಕೆಯನ್ನು ಆಧರಿಸಿ ನಾಸಾ ತನ್ನ ಚಂದ್ರನ ಬಾಹ್ಯಾಕಾಶ ಯೋಜನೆಗೆ ಸೇರಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಆಹ್ವಾನ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ತು ಅನುಮೋದನೆ. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಾಯಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24 ಹೆಚ್ಚು ಜನರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದು ಆಕಾಶವಾಣಿ ಬೆಂಗಳೂರು ಸಮಯ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:27.
2: ಕೊಡಗು ಕುಶಾಲನಗರ ಸುತ್ತ

0: ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕುರಗರಹಳ್ಳಿ. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17 ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಕೋಣಿಯೂಪದ ಕರಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 ಸೆಪ್ಟೆಂಬರ್ 6 ರಂದು ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010990706 ಅಥವಾ 9010990708.
3: ಎಷ್ಟೊತ್ತಿನಿಂದ
4: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9009090128.
6: ಆಕಾಶವಾಣಿ ಮಡಿಕೇರಿ, ಅರೆ ಭಾಷೆ ICD.
7: ಕೇಳುವ ಬಾಂಧವಕ್ಕೆಲ್ಲ ಇಂದಿನ ಅರೆ ಭಾಷೆ ICD ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಆಟಿ ಹಬ್ಬದ ವಿಶೇಷತೆ ಬಗ್ಗೆ ಮಾತುಕತೆ. ಹಂಗೆ ಆಟಿ ಪದನ ಕೇಳೋ.
8: ಅತ್ತಿಗೆ, ಆಟಿ ತಿಂಗ ಶುರುವಾತು. ಆಟಿ ತಿಂಗಲ್ಲಿ ಚಾಮವ್ವ ಹಳ್ಳಿಂದ ಸಿಕ್ಕಿದ ಸೊಪ್ಪು, ಎಸೆಂಡು, ಹಿಂಗೆ ಬೇರೆ ಬೇರೆ ಥರ ಥರ ರಸದ ಅಡುಗೆ ಮಾಡಿ ಕೊಡ್ತಿತ್ತು. ಕಾಡು ತೋಟದಿಂದ ಸಿಕ್ಕಿದ್ದು ತಂದು ಹಿಟ್ಟು ಗೈಪು ಮಾಡಿ ಕೊಡ್ತಿತ್ತು.
9: ಹೌದು ಕುಂಜಕ್ಕ, ಆಗನವರಷ್ಟು ಪರಿಸರಲ್ಲಿ ಸಿಕ್ಕುವ ಸೊಪ್ಪು ಸೆದೆ ತಂದು ರಸರಸ ಅಡುಗೆ ಮಾಡಿಕೆ ನಮಗೆ ಬಾದುಲೆ. ಅದರಿಂದ ಅವರ ತಡಿ ಯಾವ ರೋಗ ಇಲ್ಲದೆ 90 ವರ್ಷ ಆದರೂ ಅವರ ಕೆಲಸ ಅವೇ ಮಾಡಿಕೊಂಡವೆ ನೋಡು.
8: ಅತ್ತಿಗೆ, ಒಂದು ಕೆಲಸ ಮಾಡೋಣ. ಹೆಂಗೂ ನನಗೆ ಒಂದೆರಡು ದಿನ ರಾಜ್ಯ ಉಂಟು. ಚಾಮಮನೆಯಲ್ಲಿಗೆ ಹೋಗಿ ಅವ್ರ ಹತ್ರ ಆಟಿ ತಿಂಗದ ವಿಶೇಷ, ಅಡಿಗೆ, ಬೇರೆ ಬೇರೆ ಎಂತೆಲ್ಲ ವಿಶೇಷ ಇತ್ತಂತ ಕೇಳಿ ತಿಳ್ಕೊಳ್ಳೋಣ.
9: ಆತು, ಹೇಳು ಪೋಯಿ. ಹೆಂಗೂ ಮಕ್ಕಳಿಗೆ ಮಳೆ ತಿಳಿ ರಜೆ ಕೊಟ್ಟಳು. ನಾವು ಈ ವರ್ಷ ಗದ್ದೆನೂ ಮಾಡ್ತಲೆ. ಹೊರಡು, ಹೋಗಿ ಬಂದು ಬಿಡೋಣ.
10: ಓಹೋ, ಏನು ಅತ್ತಿಗೆ, ನಾದಿನಿ ಇಬ್ಬರು ಈ ಜಡಿ ಮಳೆಯಲ್ಲಿ ಹೆಂಗೆ ನಮ್ಮ ಮನೆ ಕಡೆ ದಾರಿ ಸಿಕ್ತಪ್ಪ? ಬನ್ನಿ ಬನ್ನಿ, ಭಾರಿ ಖುಷಿಯಾಯ್ತು ನೀವು ಬಂದದ್ದು. ನಾಳೆ ನಮ್ಮ ದೊಡ್ಡ ಗದ್ದೆ ನಾಟಿ, ಮತ್ತೆ ನಾಟಿ ಓಟ ಕೂಡ ಉಟ್ಟು. ಅತ್ತೆ, ನಿಮ್ಮನ್ನು ನಾಟಿಗೆ ಕರೆಯಕ್ಕಿತ್ತು ತಾ ಹೇಳ್ತಾ ಇದ್ದೋ. ಬನ್ನಿ ಕುದುಗಣಿ.
8: ಬೊಳ್ಳತ್ತೆ, ನಾವು ಒಳ್ಳೆ ದಿನ ಬಂದೊಳೆ. ಚಾಮವೆಯಲ್ಲಿ?
11: ಓಹೋಹೋಹೋ, ನನ್ನ ಪಿಳ್ಳಿ, ಅತ್ತಿಗೆನ ಕರ್ಕೊಂಡು ಬಂದು ಬಿಟ್ಟುಟು. ಎಷ್ಟು ದಿನ ಆತು ಕುಂಜಿ ನಿನ್ನ ನೋಡದೆ. ಬಾ ಬಾ ಕುದ್ರು.
9: ಚಾಮೇವ, ಆಟಿ ತಿಂಗ ಶುರುವಾಗುಟ್ಟು ಆಟಿಲಿ ಮದುವೆ, ಪೂಜೆ, ಜಂಬರ ಒಂದು ಮಾಡಲೆ ನೋಡಿ. ಕುಂಜಕ್ಕ ರಜಲಿ ಬಂದುಟ್ಟು. ಅವಳು ಪೇಟೆಯಲ್ಲಿ ಹುಟ್ಟಿ ಬೆಳೆದವಳು. ಅವಳಿಗೆ ಆಟಿ ತಿಂಗದ ಬಗ್ಗೆ ತಿಳ್ಕೊಳೋ ಕಡ. ಅದಕ್ಕೆ ಚಾಮೇವನಲ್ಲಿಗೆ ಪೋಯ್ತಾ ಹಠ ಹಿಡಿದು ಕರ್ಕೊಂಡು ಬಂದುಟ್ಟು.
10: ಓ ಅತ್ತೆ, ನಾಳೆ ಇವೆಲ್ಲ ಬಂದ ಕುಸಿಲಿ ನಾಳೆ ನಾಟಿ ಅಗೆಯೋಕೆ, ಹೂಡೋಕೆ, ಅಡಿಗೆ ಎಂತ ಮಾಡಿದ ಕೇಳ್ದರ್ನೇ ಮರ್ತು ಬಿಟ್ಟೆಲ್ಲ. ಎಂತ ಅಡಿಗೆ ಮಾಡೋಕೋ ಅತ್ತೆ, ಒಮ್ಮೆ ಹೇಳಿ.
11: ನಾವು ಬುಳ್ಪಿಗೆ ಗದ್ದೆ ಹೂಡೋಕೆ ಕೆಂಬುಡೆ ಸಾರು, ರೊಟ್ಟಿ, ಮಧ್ಯಾಹ್ನಕ್ಕೆ ಗೆಂಡೆ, ಒಣಗಿಸಿದ ಮೀನು ಹಾಕಿ

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು, ಅದನ್ನ ನಿಮಗೆ ಅಂಜು ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ.
2: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
1: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ ಓರ್ ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯ.

0: ಗೊಜ್ಜು ಮತ್ತೆ ಒಣ ಮಾಸ ನಿಮ್ ಬುಳಿ ಉಪ್ಪಿನಕಾಯಿ ಸಾಕಲೆ, ಹಂಗೆ ಮಾಡು.
1: ಓ ಅತ್ತೆ, ಆ ಅಡಿಗೆ ಈಗ ನಾವು ಕೇಸ್ ಹಾಕಾಕಿಲ್ಲ ಬಿಡಿ, ಅದು ನಿಮ್ಮ ಕಾಲಲ್ಲಿ ಆತು. ಈಗ ಪೇಟೆಂದ ದೊಡ್ಡ ಮೀನು ತಂದು ಹುರಿದು ಹಂದಿಗೈಪು ಮಾಡಿ ಕಡಿಮಿಟ್ಟು ಕೋಳಿ ಸಾರು ಮಾಡೋಕು ಗೊತ್ತಾ?
0: ಆತವಾ, ಹಂಗೆ ಮಾಡು. ನನ್ನ ಪಿಳ್ಳಿ ಈ ಕುಂಜಿ ಬೇರೆ ಬಂದುಟಲ್ಲ, ಗದ್ದಳ ಮಾಡು.
2: ಓ ನಾವೆಲ್ಲ ಸೇರಿ ಅಡಿಗೆ ಮಾಡೋಣ, ತಲೆಬಿಸಿ ಮಾಡಿಬಿಡಿ.
3: ಚಾಮವ್ವ, ಅವು ಅಡಿಗೆ ಮಾಡಲಿ, ನಾವು ಉಂಬುಕನ ಪೋಯಿ. ಅಷ್ಟರಲ್ಲಿ ನೀವು ನನಗೆ ಆಟಿ ತಿಂಗದ ಅಡಿಗೆ ವಿಶೇಷದ ಬಗ್ಗೆ ಹೇಳಿಕೊಡಿ.
0: ಓ ನೀ ಪೇಟೆಲಿ ಹುಟ್ಟಿ ಬೆಳೆದವಳಲ್ಲ, ಆಗೊಮ್ಮೆ ಈಗೊಮ್ಮೆ ಹಳ್ಳಿಗೆ ಬಾತಿದ್ದ ಅಷ್ಟೇ. ನಿನ್ನ ಅಯ್ಯ ಅಪ್ಪ ಯಾಗಳು ಕೆಲ್ಸಲ್ಲಿ ಮುಳುಗಿದ್ದವೆ, ಪುರ್ಸೊತೆ ಇಲ್ಲ ಅವಕ್ಕೆ ಇದೆಲ್ಲ ಹೇಳಿಕೊಡಿಕೆ. ಬಾ ಕುದ್ರು, ಹೇಳಿಕೊಟ್ನೆ. ಮಕ್ಕ ನಮ್ಮ ಸಂಸ್ಕೃತಿನ ಸಂಪ್ರದಾಯನ ತಿಳ್ಕೊಂಡು ಬೆಳೆಸಿಕೊಂಡು ಹೋಗು.
3: ಚಾಮವ್ವ, ನಾವೊಂದು ಪೆನ್ ಪೇಪರ್ ತಕೊಂಡು ಬರ್ಕಣೆ, ಆಮೇಲೆ ಹೇಳಿ ನೀವು. ಹೇಳಿ ಚಾಮವ್ವ.
0: ನೋಡು, ಆಟಿ ತಿಂಗಳಲ್ಲಿ ನಾವು ಸಾಕಿದ ಕೋಳಿಗಳಿಗೆ ತುಪ್ಪ ತುಂಬಿದದೆ ಗಡ. ಅದಕ್ಕೆ ಕೋಳಿ ಕೊಂದು ಗೈಪು ಮಾಡಿ ಕಡಂಬಿಟ್ಟು ಮಾಡಿ ಮನೆಯವೆಲ್ಲ ಒಟ್ಟಿಗೆ ಕುದ್ದು ತಿಂದರೆ ಒಂದು ಕಳಸಿಗೆ ಕಡಂಬಿಟ್ಟೆ ಸಾಕಲ್ಲೆ. ನಾವೆಲ್ಲ ಆಗ ಕೂಡು ಕುಟುಂಬಲ್ಲಿ ಬದುಕು ಕಟ್ಟಿಕೊಂಡವಲ್ಲ. ಮತ್ತೆ ಆಟಿ ತಿಂಗಳಲ್ಲಿ ನಾಟಿ ಕೆಲಸ ಅಗ್ಗೆ ಕೆಲಸ ಜೋರು, ಆ ಜಡಿ ಮಳೆಲಿ ಗದ್ದೆಲೆ ಇರೋಕು. ಆಗ ನಾವು ತಡಿಗೆ ಬಿಸಿ ಇರುವ ಉಷ್ಣ ತಿನಿಸಿನ ಜಾಸ್ತಿ ತಿನ್ನೋಕು. ಅದರಿಂದ ನಮ್ಮ ಹಿರಿಯವ್ ನಾವ್ಗೆ ಈ ಥರದ ಅಡಿಗೆನೆಲ್ಲ ಬಳುವಳಿಯಾಗಿ ಕೊಟ್ಟು ಹೋಗೋಳ. ಇನ್ನು ಕಾಡು ತೋಟಲಿರುವ ಮರಗಳಲ್ಲಿ ಕೆಸು ಬೆಳ್ದದೆ, ಮರ ಕೆಸತ ಹೇಳಿದೆ ಅದಕ್ಕೆ. ಅದಕ್ಕೂ ಆಟಿ ತಿಂಗಳಲ್ಲಿ ಒಳ್ಳೆ ಮದ್ದು ಸೇರಿದ್ದದೆ ಕಂಡದೆ. ಅದಕ್ಕೆ ಮರಕೇಸನ ತಂದು ಅದರ ತಾಳನ ಇಳತ್ ಕಾಳು ಹಾಕಿ ಗೈಪು ಮಾಡಿ ರೊಟ್ಟಿಯೊಟ್ಟಿಗೆ ತಿಂದರೆ ಭಾರಿ ಲಾಯ್ಕಿದ್ದದೆ. ಮರಕೇಸನ ಚಿಗುರು ಎಲೆಯಲ್ಲಿ ಒಳ್ಳೆ ಗರಂ ಮಸಾಲೆ ಹಾಕಿ ಪತ್ರೊಡೆ ಮಾಡುವೆ. ಅದರ ಬೇಯಿಸಿ ತುಪ್ಪಲ್ಲಿ ಹೊರತು ತಿಂದರೆ ಉಟ್ಟಲ್ಲ, ತಿಂದಷ್ಟು ಸಾಕಲ್ಲೆ.
1: ಏ ಕುಂಜಿ, ಬಾ ಇಲ್ಲಿ ಕೂರು, ನಿಂಗೆ ಅಟ್ಟಿ ಸೊಪ್ಪು ಪಾಯಸದ ಬಗ್ಗೆ ನಿಂಗೆ ಹೇಳಿಕೊಟ್ಟನೆ ಬರ್ಕನೆ. ಎಂತ ಗೊತ್ತಾ, ತೋಟದ ಬೇಲಿಂದ ಆಟಿ ಸೊಪ್ಪು ತಂದು ಅದರಲ್ಲಿ ಹುಳ ಉಪ್ಪಟ ಉಟ್ಟ ನೋಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಉಪ್ಪು ಹಾಕಿಬಿಟ್ಟು ಲಾಯ್ಕ ತೊಳೆದು ಜಜ್ಜಿ ಬೇಯಿಸಿ ಅದರ ರಸ ತೆಗೆದು ಅದರ ರಸಲ್ಲಿ ಸ್ವಲ್ಪ ಅಕ್ಕಿ ತೊಳ್ಕೊಳಕ್ಕು ಬಲ್ಲ. ಮತ್ತು ಪಾಯಸ ಮಾಡಿ ಅದಕ್ಕೆ ಜೇನುತುಪ್ಪ ಹಾಕಿ ತಿಂದರೆ ಉಟ್ಟಲ್ಲ, ಬಾಯಿಗೆ ರುಚಿ ತಡಿಗೆ ಮದ್ದು. ಯಾಕೆಂತೇಳ್ರೆ, ಆಟಿ ತಿಂಗಳಲ್ಲಿ ಆಟಿ ಸೊಪ್ಪಲ್ಲಿ 18 ಥರದ ಮದ್ದುಗ ಕೂಡಿದದೆ ಗಡ. ಹಂಗಾಗಿ ಪಾಯಸ ತಿಂದು ರಾತ್ರಿ ತಲೆಗೆ ಎಣ್ಣೆ ಹಾಕಿ ಮಲಗೋಕು, ಆಗ ಶರೀರಕ್ಕೆ ಮದ್ದು ಹಿಡ್ದದೆ ಗಡ. ಆಟಿ 1 ರಿಂದ 18 ವರೆಗೆ ಒಂದೊಂದು ಮದ್ದು ಸೇರಿ, ಆಟಿ 18ಕ್ಕೆ 18 ಥರದ ಮದ್ದು ಸೇರಿ ಸೊಪ್ಪಿನ ಗಮ ಊರೆಲ್ಲ ಬಂದದೆ. ಬರೀ ಪಾಯಸ ಅಲ್ಲಗುಡೆ, ಹಲ್ವಾ, ದೋಸೆ, ಕಡುಬು, ಕೇಸರಿಬಾತು, ಹಾಗೆ ಆಟಿ ಸೊಪ್ಪಿನ ನೀರು ತೆಗೆದು ಆ ನೀರಲಿ ತರಾವರಿ ಅಡುಗೆ ಮಾಡುವೆ, ಕಲ್ತುಕ.
0: ಮತ್ತೆ ಕುಂಜಿ ಕೇಳಿಲಿ, ಬೆದ್ರು ಗೊತ್ತುಟಲ್ಲ, ಇಲ್ಲೇ ವಾಟೆ ಕಾಡಿಗೆ ಹೋಗಿ ಬೆದ್ರು ಚಿರಿ ಚಿರಿ ವಾಟೆನ ತಂದು ಕೊಯ್ದು 2 ದಿನ ನೀರಿಗೆ ಹಾಕಿ ಸೊಕ್ಕು. ಆಮೇಲೆ ತೆಗೆದು ಅದಕ್ಕೆ ಇಳತ್ ಕಾಳು, ಕಡಲೆ, ಕುರಿ ಚರ್ಬಿ, ಹಂದಿ ಚುಟ್ಟಿ ಹಾಕಿ ಬೇಯಿಸಿ ಬೆಳ್ಳುಳ್ಳಿ ಒಗ್ಗರಣೆ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ರೆ ರೊಟ್ಟಿ ತಟ್ಟಿ ತಿಂಬಕ್ಕೆ ಕುದ್ದರೆ ಶ, ರೊಟ್ಟಿ ಹೊಟ್ಟೆಗೆ ಹೋದ್ದೇ ಗೊತ್ತಾಲೆ, ರೊಟ್ಟಿ ಪಚ್ಚೆ ಖಾಲಿ ಹಾಕನಲ್ಲೇ ಗೊತ್ತು. ಅಷ್ಟೇ ಅಲ್ಲ ಕುನ್ನಿ, ಗದ್ದೆ ಅಗ್ಗೆ ತೆಗೆಯಕನ ನಾಟಿ ನಡಿಕನ ನೂಲಿ ಎಸೆಂಡು ತಂದು ಸುಟ್ಟು ಉಪ್ಪು ಮೆಣಸು ಹಾಕಿ ನಿಂಬುಳಿ ಹಿಂಡಿ ಅನ್ನದೊಟ್ಟಿ ಕಲಸಿ ತಿಂದರೆ ಹಾ ಭಾರಿ ರಸ ಅದೆ. ಮತ್ತೆ ಹೊಳೆ ತೋಡುಂದ ಕಕ್ಕಡೆ ಎಸೆಂಡು ಹಿಡಿದು ಅದರ ಸಾರು ಮಾಡಿ ತಿಂದವೆ, ಅದು ಸಹ ತಡಿಗೆ ಭಾರಿ ಒಳ್ಳೆಯದು, ಸುಮಾರು ಕಾಯಿಲೆಗೆ ಮದ್ದು. ಉಷ್ಣ ತಿನಿಸು ತಡಿನ ಇಡೀ ದಿನ ಬಿಸಿಯಾಗಿಸಿದೆ.
2: ನಮ್ಮಪ್ಪ ಗದ್ದೆಗಳಿಗೆ ಪೊಡ ತೋಡಿಗೆ ಕೂಳಿ ಹಾಕಿ ಬೊಡ್ಡತ್ತ ಮೀನು, ಬಾಂಬ ಮೀನು, ಕುಂಬಳಕೊಟ್ಟ ಮೀನು, ಮುಳ್ಳು ಮೀನು ಹಿಡ್ದು ತಾತಿದು. ಅದನ್ನು ಉಪ್ಪು ಮೆಣಸು ಕಾಚುಳಿ ಹಾಕಿ ಗಸಿ ಮಾಡಿ ರೊಟ್ಟಿಗೆ ಮತ್ತು ಅನ್ನಕ್ಕೆ ತಿಂದರೆ ಬೇರೆ ಎಲ್ಲ ಸಾರು ಹಿಂದಿರೋಕು. ಆದರೆ ಈಗ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಒಂದು ಸಿಕ್ಕುಲೆ ಬಿಡು. ಅಲ್ಲವ್ವ ಗದ್ದೆ ಹುಡಿ ಬಾಕನ ಹಸಿನಿಕ್ಕಿ ಪಜ್ಜಿ ರೊಟ್ಟಿ ಬಾರಿ ಲಾಯ್ಕಲ್ಲ.
0: ಹಾಂ
4: ಅಲ್ಲ ಚಾಮಯ್ಯವ, ಆಟಿ ತಿಂಗಲ್ಲಿ ಬಣ್ಣ ಬಳ್ಕೊಂಡು ಪದ ಹೇಳ್ಕೊಂಡು ಕೊಟ್ಟಿಕೊಂಡು ಮನೆ ಮನೆ ಬಂದವಲ್ಲ, ಅವರ ಬಗ್ಗೆ ಸ್ವಲ್ಪ ಹೇಳಿ. ಪದ ಗೊತ್ತಿದ್ದರೆ

0: ಕೂಡ ಹೇಳಿ ಚಾಮೆವ್ವ.
1: ಗೊತ್ತಿಟ್ಟು ಹೇಳ್ನೆ. ಇನ್ನೊಂದು ವಿಶೇಷತೆ ಹೇಳ್ರೆ, ಒಂದು ಜನಾಂಗದವು ವೇಷ ಹಾಕೊಂಡು ಬಣ್ಣ ಬಳ್ಕೊಂಡು ದೇವರ ಹೆಸರಲ್ಲಿ ಆಟಿ ಕಳೆಂಜ ಅಂತ ಹೊರಟು ಊರ್ನ ಮನೆ ಮನೆಗೆ ಬಂದು ಕುಟಿಕೊಂಡು ಪದ ಹೇಳಿ ಆಶೀರ್ವಾದ ಮಾಡಿ ನಾವಿಗೆಲ್ಲ ಖುಷಿ ಕೊಡ್ತಿದ್ದ. ಇವು ಆಟಿ ತಿಂಗಳಲ್ಲೇ ಬಾದು, ಅವಕ್ಕೆ ನಾವು ಒಳ್ಳ ಅಡುಗೆ ಮಾಡಿ ಮೆಟ್ಲಲ್ಲಿ ಕೊಡಿ ಬಾಳೆಲೆ ಇಸಿ ಇಕ್ಕುತ್ತಿದ್ದ. ಅಲ್ಲದೆ ಮೊರಲಿ ಅಕ್ಕಿ ಭತ್ತ ಬೆಲ್ಲ ಮೆಣಸು ಎಣ್ಣೆ ಉಪ್ಪು ದುಡ್ಡು ಎಲ್ಲ ಹಾಕಿ ಭಕ್ತಿಯಿಂದ ಕೊಡ್ತಿದ್ದ. ಆಟಿಕಂಜರು ಒಂದು ಬಿದಿರ ಕತ್ತಿ ಕುತ್ತಿಗೆಯಲ್ಲಿ ಜೋಳಿಗೆ ಹಾಕೊಂಡು ಬಾದು ಮಾತಾಡ್ದುಲ್ಲವು, ಕೈ ಸನ್ನೆ ಕಣ್ಣು ಸನ್ನೆ ಅಂದನೇ ಎಲ್ಲ ಹೇಳ್ತಿದ್ದ. ತೋಟಲಿ ಆದ ಬಾಳೆಗೊನೆ ಕೇಳಿ ಕಡಿತಿದ್ದ, ಸಣ್ಣ ಕೂಸನ ಎತ್ತಿ ಕುಣಿಸ್ತಿದ್ದ. ಅವರ ಕೊಂತ ಹಾಡು ಕೇಳ್ದೇ ಒಂದು ಹಬ್ಬ. ನೀ ಹಾಡು ಕೇಳಿಯನ, ನನಗೆ ಚೂರ್ ಚೂರ್ ಬಂದದೆ ಹೇಳಿ ಕೇಳು. ಕಳಂಜ ಕಳಂಜ ಅಟ್ ಕಳಂಜ, ಓ ಕಳಂಜ ಅಟ್ ಕಳಂಜ, ಕಳಂಜ ಕಳಂಜ ಅಟ್ಟಿ ಕಳಂಜ, ಆಕಾಶ ಡೋ ಉಂತಿನೇ ಕಳಂಜ, ಏರ್ ನಮಗೆ ನೋ ಕಳಂಜ, ಕಳಂಜ ಕಳಂಜ ಅಟ್ಟಿ ಕಳಂಜ, ಅಮ್ಮೇರೆ ಬಿಮ್ಮೇರೆ ಕಳಂಜ, ಅಪ್ಪೆ ಮಂಕಾಳಿ ಕಳಂಜ, ಆಕಾಶ ಡೋ ಉಂತಿಯನೇ ಕಳಂಜ, ಭೂಮಿಗ ಜತ್ತಿನೇ ಕಳಂಜ, ಮಾರಿ ಕಳಿಯನೆ ಕಳಂಜ. ಇಷ್ಟೇ ಬಾದುಕು ನಂಗೆ ಈಗ, ಇದೆಲ್ಲ ಕಣ್ಮರೆ ಆಗುಟ್ಟು ಅಂತ ಎಲ್ಲೋ ಒಂದೆರಡು ಊರ್ಲಿ ಮಾತ್ರ ಕಳಂಜಜವು ಬಂದವೆ. ದಿನ ಹೋದಂಗೆ ವರ್ಷ ಹೋದಂಗೆ ಎಲ್ಲ ಸಂಸ್ಕೃತಿನ ಸಂಪ್ರದಾಯನ ಮರೆತುಕೊಂಡು ಬುಟ್ಟುಕೊಂಡು ಬಂದವೆ. ಇಂದಿಗೆ ಇಷ್ಟು ಸಾಕು ಬಿಡು, ಇನ್ನೊಂದು ರಜೆಯಲ್ಲಿ ನೀ ಬಂದಿಯಲ್ಲ, ಆಗ ನಾ ಎಲ್ಲ ಹೇಳಿಕೊಟ್ನೆ ಆತ. ಬಾಬಾ ಹಾಗೆ ಮಾಡು, ಬಾಕ್ಯಾತು ಅವ್ರನ್ನ ಮಾತಾಡಿಸಿ ಅವಕ್ಕೆ ಇಕ್ಕೋನು, ಅವರೊಟ್ಟಿಗೆ ನಾವು ಕುದ್ದು ಉಂಬನು, ಎಲ್ಲವೂ ಒಟ್ಟಿಗೆ ಕುದ್ಕೊಂಡು ಉಂಬಕ್ಕೆ ಎಷ್ಟು ಲಾಯ್ಕಾದೆ ಗೊತ್ತಾ. ಬಾಬಾ ಎದ್ರು ಬಾ, ಉಂಬನ ಬಾ.
2: ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯ.
1: ಹೊತ್ತಾರೆ ಎದ್ದು ನಾವು ಎರಡೆತ್ತು ಕಟ್ಟಿ ಹುಡಿ ಭೂಮಿನ ಹದ ಮಾಡಿ ಬತ್ತಾದ ಬೀಜ ಬಿತ್ತಿ
2: ಹಬ್ಬ ಮಾಡೋಣ ಬನ್ನಿಯ. ಹಬ್ಬ ಮಾಡೋಣ ಬನ್ನಿಯ, ಹಬ್ಬ ಮಾಡೋಣ ಬನ್ನಿಯ.

0: ಹಬ್ಬ ಮಾಡೋಣ ಬನ್ನಿಯ, ಹೋಯ್ ಆಟಿ ಹಬ್ಬ ಮಾಡೋಣ ಬನ್ನಿಯ.
1: ಬಾಣೆ ತೋಟ ಕಾಡಿಂದ 18 ತರದ ಮದ್ದು ತುಂಬಿದ ಆಟಿ ಸೊಪ್ಪು ತಂದು ನಾವು

0: ಭಾಗವಹಿಸಿದವು. ಕುಂಜಕ್ಕಾಗಿ ದಂಬೆಕೊಡಿ ಮೃಣಾಲಿನಿ ಚಿನ್ನಪ್ಪ, ಅತ್ತಿಗೆ ಆಗಿ ಪುದಿಯನರವನ ರೇವತಿ ರಮೇಶ್, ಬೊಳ್ಳತ್ತೆ ಆಗಿ ಚೊಕ್ಕಡಿ ಪ್ರೇಮ ರಾಘವಯ್ಯ, ಚಾಮೆವ್ವ ಆಗಿ ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ, ಅತ್ತೆ ಮಗಳಾಗಿ ಮೂಟೇರ ಪುಷ್ಪಾವತಿ ರಮೇಶ್.
1: ಇಲ್ಲಿ ಮುಟ ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಆಟಿ ಹಬ್ಬದ ವಿಶೇಷತೆ ಬಗ್ಗೆ ಮಾತುಕತೆ, ಹಂಗೆ ಆಟಿ ಪದನ ಕೇಳ್ದರಿಯಲ್ಲ. ಇದು ಇಂದಿನ ಅರೆಭಾಷೆ ಐಸಿರಿ.
2: ಅರೆಭಾಷೆ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ನೀರಿನ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇಲ್ಲದ ದ್ರವವಾಗಿದೆ. ಇದರ ರಾಸಾಯನಿಕ ಸೂತ್ರ H2O. ನೀರು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮಂಜುಗಡ್ಡೆಯಾಗುತ್ತೆ, 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದೇ ನೀರು ಆವಿಯಾಗುತ್ತೆ. ನೀರು ಉತ್ತಮವಾದ ದ್ರಾವಕವಾಗಿದ್ದು ಅನೇಕ 71% ಭಾಗ ನೀರಿನಿಂದ ಆವೃತವಾಗಿದೆ. ಅದರಲ್ಲಿ ಸುಮಾರು 97% ನೀರು ಸಮುದ್ರದ ಉಪ್ಪು ನೀರಾಗಿದ್ರೆ ಕೇವಲ 3% ನೀರು ಮಾತ್ರ ಸಿಹಿನೀರಾಗಿದೆ. ಈ ಸಿಹಿ ನೀರಿನ ಬಹುಪಾಲು ಹಿಮನದಿಗಳು ಮತ್ತು ಭೂಗರ್ಭದಲ್ಲಿ ಇರೋದ್ರಿಂದ ಮನುಷ್ಯರು ಬಳಸಬಹುದಾದಂತಹ ನೀರಿನ ಪ್ರಮಾಣ ಬಹಳ ಕಡಿಮೆ. ಈಗ ಕೇಳಿ ದುರ್ಗಿ ಚಿತ್ರದ ಗೀತೆ. ಮಂಜುಳಾ ಗುರುರಾಜ್, ಬದ್ರಿ ಪ್ರಸಾದ್, ಚೇತನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಿರಿಗಂಧ ಕಾರ್ಯಕ್ರಮದಲ್ಲಿ ನೀರಿನ ಬಗ್ಗೆ ಮಾತನಾಡ್ತಾ ಇದ್ವಿ. ನೀರು ಭೂಮಿಯ ಮೇಲ್ಮೈ, ವಾತಾವರಣ ಮತ್ತು ಸಾಗರಗಳ ನಡುವೆ ನಿರಂತರವಾಗಿ ಆವಿಯಾಗಿ ಮೇಲೇರಿ ಮಳೆಯಾಗಿ ಸುರಿದು ಮತ್ತೆ ಭೂಮಿಗೆ ಮರಳೋ ಸ್ವಾಭಾವಿಕ ಹಾಗೂ ನಿರಂತರ ಚಲನೆಯನ್ನ ಜಲಚಕ್ರ ಅಂತ ಕರೆಯಲಾಗುತ್ತೆ. ಮೂಲಭೂತವಾಗಿ ಈ ಜಲಚಕ್ರವು ಪ್ರಮುಖ ಹಂತಗಳನ್ನು ಹೊಂದಿದೆ. ಮೊದಲು ನೀರು ಬಾಷ್ಪೀಕರಣಗೊಳ್ಳುತ್ತೆ. ಅಂದರೆ ಸೂರ್ಯನ ಬಿಸಿಗೆ ಸಮುದ್ರ ಮತ್ತು ನದಿಗಳ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ತಂಪಾಗಿ ಮೋಡಗಳಾಗುತ್ತೆ. ನಂತರ ಮೋಡಗಳು ತಂಪಾದಾಗ ಮಳೆ, ಹಿಮ ಅಥವಾ ಆಲಿಕಲ್ಲು ರೂಪದಲ್ಲಿ ಭೂಮಿಗೆ ಬೀಳುವ ಹಂತವೇ ಮಳೆ ಸುರಿಯುವಿಕೆ. ಮಳೆಯ ನೀರು ನದಿ, ಸಾಗರ ಮತ್ತು ನೆಲದಡಿಯಲ್ಲಿ ಸೇರಿ ಮತ್ತೆ ಸಂಗ್ರಹವಾಗುವುದೇ ಸಂಗ್ರಹಣೆಯ ಹಂತವಾಗಿದೆ. ಈಗ ಕೇಳಿ ರಾಜಶೇಖರ ಚಿತ್ರದ ಗೀತೆ. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಜಿವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

0: ಆಯಿತು.
1: ಗಂಟೆ 30 ನಿಮಿಷಕ್ಕೆ ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. ಈಗ 8:15 ಸರಿಯಾಗಿ ಕೇಳಿ. ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು ಸಮಯ 8:30:15. ಆತ್ಮೀಯ ಕೇಳುಗರಿಗೆಲ್ಲ ಸಿರಿಗಂಧ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕೇಳಿ ಪ್ರತಾಪ್ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಮುಂದಿನ ಗೀತೆ ಮೂಡಿಬರಲಿದೆ ಮಾರ್ಚ್ 22 ಚಿತ್ರದಿಂದ. ಎನ್ಜೆ ರವಿಶೇಖರ್ ಅವರು ಈ ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದು ಸಂಗಡಿಗರ ಧ್ವನಿಗಳಲ್ಲಿ ಹಾಡಿದ್ದಾರೆ.

ಮಂದಾಕಿನಿ ಚಿತ್ರದ ಗೀತೆ ಮೂಡಿಬರಲಿದೆ. ಮಂಜುಳಾ ಗುರುರಾಜ್ ಹಾಗೂ ಅಭಿಜಿತ್ ಸಾವಂತ್ ಅವರ ಧ್ವನಿಗಳಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು. ಸರಿಯಾಗಿ 8:45 ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಈಗ ಕೇಳಿ ಸಂಪದಾ ಭಟ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಗೋಪಾಲಕೃಷ್ಣ ಅಡಿಗರ ರಚನೆ ಒಡೆದು ಬಿದ್ದ ಕೊಳಲು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:06 ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಶಶಾಂಕ್ ವಿ ಚಿನ್ಯ ಅವರಿಂದ ಕೊಳಲುವಾದನ, ವೈಲಿನ್ ವೆಂಕಟೇಶ್ ಜೋಸ್ಯಾರ್, ಮೃದಂಗ ಆರ್ ನರಸಿಂಹನ್.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶಶಾಂಕ್ ವಿ ಚಿನ್ಯ ಅವರಿಂದ ಕೊಳಲು ವಾದನ ಕೇಳಿದಿರಿ. ವೈಲಿನ್ ವೆಂಕಟೇಶ ಜೋಸ್ಯಾರ್, ಮೃದಂಗ ಆರ್ ನರಸಿಂಹನ್.

ಆಕಾಶವಾಣಿ ಬೆಂಗಳೂರು, ಸಮಯ 10:35. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಪುಟಾಣಿ ಏಜೆಂಟ್ 1-2-3 ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಆರ್ ರಾಜೇಶ್ವರಿ ಅವರ ಧ್ವನಿಗಳಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಆರ್ತಿ ಮುಖರ್ಜಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ ತಪಸ್ಯಾ ಚಿತ್ರದ ಗೀತೆ. ಎಂಜಿ ಹರ್ಷ್ಮತ್ ಅವರ ಸ್ಥಿತಿಗೆ ರವೀಂದ್ರ ಜೈನ್ ಅವರ ಸಂಗೀತ.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಚಕ್ರವರ್ತಿಯವರ ಸಂಗೀತ ನಿರ್ದೇಶನವಿರುವ ಇಂದಿನ ಭಾರತ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು.

ಆಕಾಶವಾಣಿ ಬೆಂಗಳೂರು. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್ ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಆಯುಷ್ಮಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಟಿ ಅಮಾವಾಸ್ಯೆ ಮದ್ದಾಲಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಡುತ್ತಾರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಜೋಡಿ ಲಿಂಗದಹಳ್ಳಿ ಸರ್ಕಾರಿ ಆಯುರ್ವೇದ ಔಷಧಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಜಿಆರ್. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಅಂತಾರಾಷ್ಟೀಯ ಯುವ ದಿನದ ಅಂಗವಾಗಿ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳ ಆಯುಕ್ತರಾದ ಎಂಎನ್ ಅನುಚೇತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 8:55 ಚಿತ್ರಗೀತೆಗಳು, 9:05 ಅಂತಾರಾಷ್ಟೀಯ

ದಿನದ ಸಂದರ್ಭದ ಕಾರ್ಯಕ್ರಮ ಪ್ರಸ್ತುತಿ ಮಾಯಾ ರಾಮನ್. ಧಾರವಾಡ ಕೇಂದ್ರದ ಕೊಡುಗೆ 9:30 ಗಾನಗಂಗೆ, 10:30 ಸುನ್ಹೇರೆಪ್ಪಲ್, 11:00 ಸವಿನೆನಪು, ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ. ನಂತರ ಕೃಷ್ಣವೇಣಿ ಕಿದೂರು ಇವರು ಬರೆದು ಪ್ರಸ್ತುತಪಡಿಸುವ ಕಥೆ ಸಂಬಂಧಗಳ ನಡುವೆ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ. ಇನ್ನು ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. 6:30 ರಸವಾರ್ತೆ. 6:51 ಕೃಷಿ ರಂಗ, ಗ್ರಾಮೀಣ ಮಹಿಳೆಯರ ಆರೋಗ್ಯ ತಪಾಸಣೆಯ ವಿಧಾನಗಳ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರಗುಂದಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 7:45 8:15 8:45 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾ ಲೋಕ. 65ನೇ ಅಂತರರಾಜ್ಯ ಹಿರಿಯರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 4x100 ಮೀಟರ್ ರಿಲೆಯಲ್ಲಿ ಬಂಗಾರದ ಪದಕ ಪಡೆದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ. ಈ ಎಲ್ಲಾ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.